ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿ ಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ ಯಶಸ್ಸಾಗಡನ್ನು ಪ್ರಾರ್ಥಿಸ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
2: ಈ ಮಣ್ಣು ನಮ್ಮದು, ಈ ನೆಲ ನಮ್ಮ ಹೆಮ್ಮೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ತ್ಯಾಗವ ನೆನೆಯೋಣ.
3: ನರನಾಡಿಯಲ್ಲಿ ಹರಿದಾಡಿದೆ ಅಭಿಮಾನವೇ,
2: ತಾಯಿ ಭಾರತಾಂಬೆಯ ಮಡಿಲಲ್ಲಿ ಪ್ರೀತಿ ಏಕತೆ,
3: ನನ್ನ ದೇಶ
2: ದೇಶಾಭಿಮಾನವನ್ನು ಹೃದಯದಲ್ಲಿ ತುಂಬಿಕೊಳ್ಳೋಣ. ನಮ್ಮ ರಾಷ್ಟ್ರ ಧ್ವಜದ ಗೌರವವನ್ನು ಎತ್ತಿ ಹಿಡಿಯೋಣ.
3: ತಾಯಿ
2: ಸಮಸ್ತ ಕೇಳುವರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ SDM ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಇವರಿಂದ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉಜಿರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲ ಕೇಳುಗರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳು ಪೂರೈಸುತ್ತವೆ.

0: ದ ವೀರರಾದ ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಮೈಲಾರ ಮಹಾದೇವರಂತಹ ಮಹನೀಯರ ಹೋರಾಟಗಳನ್ನು ನಾವು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಿದೆ. 80 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಭಾರತವು ಬಾಹ್ಯಾಕಾಶ ರಂಗದಿಂದ ಹಿಡಿದು ತಂತ್ರಜ್ಞಾನದವರೆಗೆ, ಕೃಷಿಯಿಂದ ಹಿಡಿದು ಕ್ರೀಡೆಯವರೆಗೆ ಪ್ರಪಂಚವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಆದರೆ ಈ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ಅರಿಯುವುದು ಅತ್ಯಗತ್ಯ. ನೆನಪಿಡಿ, ದೇಶದ ಏಳಿಗೆ ಎಂದರೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ. ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಒಗ್ಗಟ್ಟಿನಿಂದ ಬಾಳುವುದು ಮತ್ತು ದೇಶದ ಯುವಜನಾಂಗ ತಮ್ಮ ಕೌಶಲ್ಯವನ್ನು ದೇಶದ ಪ್ರಗತಿ ಹಾಗೂ ನಾವೀನ್ಯತೆಗೆ ಬಳಸುವುದು ಇಂದಿನ ಅಗತ್ಯವಾಗಿದೆ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನೆರವಾಗುತ್ತದೆ. ಬನ್ನಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ದೇಶದ ಪ್ರಗತಿಗಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ ಎಂದು. ತ್ಯಾಗ ಬಲಿದಾನಗಳಿಂದ ಬಂದ ಈ ಸ್ವಾತಂತ್ರ್ಯವನ್ನು ಗೌರವಿಸೋಣ. ಸಮೃದ್ಧ ಹಾಗೂ ಸಶಕ್ತ ಭಾರತ ನಿರ್ಮಾಣಕ್ಕೆ ಶ್ರಮಿಸೋಣ. ಜೈ ಹಿಂದ್, ವಂದೇ ಮಾತರಂ.
1: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು.

ಕೇಸರಿ, ಬಿಳಿ, ಹಸಿರು ಈ ಮೂರು ಬಣ್ಣಗಳು ಬರೀ ಬಣ್ಣಗಳಲ್ಲ, ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಮಿಡಿಯುವ ಜೀವಾಳ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಲಕ್ಷಾಂತರ ವೀರ ಯೋಧರಿಗೆ, ಮಹಾತ್ಮರಿಗೆ ನಮ್ಮ ಕೋಟಿ ಕೋಟಿ ಪ್ರಣಾಮಗಳು. ಇಂದು ಆಗಸ್ಟ್ 15 ನಮ್ಮ ದೇಶದ ಹಿರಿಮೆ, ಗರಿಮೆ ಮತ್ತು ತ್ಯಾಗವನ್ನು ನೆನೆಯುವ ಸುದಿನ. ಈ ಸುಸಂದರ್ಭದಲ್ಲಿ ರೇಡಿಯೋ ನಿನಾದ ನಿಮ್ಮ ಮುಂದೆ ತರುತ್ತಿದೆ ಒಂದು ವಿಶೇಷ ಕಾರ್ಯಕ್ರಮ, ದೇಶಭಕ್ತಿ ಗೀತೆಗಳ ಭಾವ ಸಂಗಮ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳಪ್ಪ.

0: ನಮ್ಮ ಮಣ್ಣಿನ ಸುವಾಸನೆ ನಮ್ಮ ದೇಶದ ಮೇಲಿನ ಪ್ರೀತಿ ಮತ್ತು ಹೆಮ್ಮೆಯನ್ನು ಹೆಚ್ಚಿಸುವ ಅದ್ಭುತ ದೇಶಭಕ್ತಿ ಗೀತೆಗಳ ಸುರಿಮಳೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಕಾಯ್ದಿದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ತಿರುವಿ ನೋಡಿದರೆ ಪ್ರತಿಯೊಬ್ಬ ಕನ್ನಡಿಗನ ರಕ್ತದಲ್ಲೂ ದೇಶಪ್ರೇಮದ ಕಿಚ್ಚು ಸದಾ ಉರಿಯುತ್ತಲೇ ಬಂದಿದೆ. ಆ ಕಿಚ್ಚಿಗೆ ಧ್ವನಿಯಾಗುವ ಗೀತೆಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಶುಭಾರಂಭ ಮಾಡೋಣ.
1: ದಿಕ್ಕು ದಿಕ್ಕಲಿ ಭಾವ ಬಂಧನ.
0: ಶ್ರೀ ಪಂಡಿತ್ ಕಲ್ಲಿನಾಥ್ ಕವಿ ಗವಾಯಿ ಅವರ ಭಾವಪೂರ್ಣ ಸಾಲುಗಳಲ್ಲಿ ದೇವೇಂದ್ರ ಕುಮಾರ್ ಪಟ್ಟಾರ್ ಹಾಗೂ ಸದಾಶಿವ ಪಾಟೀಲ್ ಅವರ ಸಂಗೀತ ನಿರ್ದೇಶನದಲ್ಲಿ ರೂಪುಗೊಂಡ ಭಾರತಾಂಬೆಯ ಒಂದು ಅಮರ ಗೀತೆಯನ್ನು ಕೇಳೋಣ.

ಭಾರತಾಂಬೆಯ ಗೀತೆಯ ಆ ಗಂಭೀರ ಸ್ವರಗಳು ಪ್ರತಿಯೊಬ್ಬರ ಎದೆಯಲ್ಲೂ ದೇಶಪ್ರೇಮದ ನವೋಲ್ಲಾಸವನ್ನು ತುಂಬಿದೆ ಅಲ್ವಾ? ಮುಂದೆ ಗಾನಯೋಗಿ ಎಂದೇ ಪ್ರಸಿದ್ಧರಾದ ಪರಮ ಪೂಜ್ಯ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ದಿವ್ಯ ಲೇಖನಿಯಲ್ಲಿ ಮೂಡಿಬಂದ ಅಪರೂಪದ ಸಾಹಿತ್ಯದ ನಮ್ಮ ದೇಶದ ಪಾವಿತ್ರ್ಯತೆ, ಸಂಸ್ಕೃತಿ ಮತ್ತು ದಿವ್ಯತೆಯನ್ನು ಬಣ್ಣಿಸುವ ಭಾವಪೂರ್ಣ ಗೀತೆ. ದೇವೇಂದ್ರ ಕುಮಾರ್ ಪಟ್ಟರ್ ಹಾಗೂ ಸದಾಶಿವ ಪಾಟೀಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ.

ನಮ್ಮ ಪುಣ್ಯಭೂಮಿ ಭಾರತದ ಶ್ರೇಷ್ಠತೆಯನ್ನು ಕೊಂಡಾಡಿದ ಈ ಮಧುರ ಗೀತೆಯ ನಂತರ ಈಗ ಭಾರತಾಂಬೆಯ ಮಕ್ಕಳನ್ನು, ಸಹೋದರ ಸಹೋದರಿಯರನ್ನು ಒಂದಾಗಿ ಕರೆದು ದೇಶ ಸೇವೆಯ ಕರೆ ನೀಡುವ ಐಆರ್ ಪೆರ್ವಾಳ್ ಅವರ ಸ್ಫೂರ್ತಿದಾಯಕ ಸಾಲುಗಳಿಗೆ, ಬಲರಾಮ್ ಅವರ ಸಂಗೀತ ಸಂಯೋಜನೆಯ, ಗಾಯಕ ವಿಷ್ಣು ಅವರ ಉತ್ಸಾಹ ಭರಿತ ಧ್ವನಿಯಲ್ಲಿ ಮೂಡಿಬಂದ ಒಂದು ಗೀತೆಯನ್ನು ಕೇಳೋಣ.

ಸಹೋದರತ್ವದ ಸಂದೇಶ ಸಾರಿದ ಹಾಡಿನ ನಂತರ ನಮ್ಮ ದೇಶದ ಹಿರಿಮೆ, ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಹೆಮ್ಮೆಯನ್ನು ಕೊಂಡಾಡುವ ಸುಂದರ ಗೀತೆ. ಐ.ಆರ್. ಪೆರ್ವಾಳ್ ಅವರ ಸ್ಫೂರ್ತಿದಾಯಕ ಸಾಲುಗಳಿಗೆ, ಬಲರಾಮ್ ಅವರ ಸಂಗೀತಕ್ಕೆ, ಗಾಯಕರಾದ ವಿಷ್ಣು ಮತ್ತು ಮಂಜುಳಾ ಗುರುರಾಜ್ ಅವರ ಮಧುರ ಧ್ವನಿಯಲ್ಲಿ ಮೂಡಿಬಂದ ಪ್ರತಿಯೊಬ್ಬ ಭಾರತೀಯನ ಮನದಲ್ಲೂ ದೇಶ ಪ್ರೇಮದ ತರಂಗಗಳನ್ನು ಎಬ್ಬಿಸುವ ಈ ಸುಂದರ ಗೀತೆ ಇದೀಗ ನಿಮಗಾಗಿ.

ನಮ್ಮ ರಾಷ್ಟ್ರದ ವೈಭವ ಮತ್ತು ಏಕತೆಯನ್ನು ಬಣ್ಣಿಸಿದ ಆ ಮಧುರ ಗೀತೆಯ ನಂತರ ಈ ದೇಶಭಕ್ತಿ ಗೀತೆಗಳ ಭಾವಸಂಗಮ ವಿಶೇಷ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ದೇಶ ಪ್ರೇಮದ ಕಿಚ್ಚನ್ನು ಹೆಚ್ಚುಗೊಳಿಸುವ ದೇಶಭಕ್ತಿ ಗೀತೆ ದೇಶ ದೇಶ ಇದು ನಮ್ಮ ದೇಶ, ನಮ್ಮ ಈ ಪುಣ್ಯ ಭೂಮಿಯ ಹಿರಿಮೆ, ವೀರರ ತ್ಯಾಗ ಮತ್ತು ನಮ್ಮೆಲ್ಲರ ಒಗ್ಗಟ್ಟನ್ನು ಸಾರುವ ಈ ಗೀತೆ ಇದೀಗ ನಿಮಗಾಗಿ.

0: ಸ್ವಾತಂತ್ರ್ಯ ಎನ್ನುವುದು ಬರೀ ಒಂದು ದಿನದ ಆಚರಣೆಯಲ್ಲ, ಅದು ಪ್ರತಿದಿನವೂ ನಾವು ಜೀವಿಸಬೇಕಾದ, ಗೌರವಿಸಬೇಕಾದ ಜವಾಬ್ದಾರಿ. ನಮ್ಮ ದೇಶದ ಐಕ್ಯತೆ, ಶಾಂತಿ ಮತ್ತು ಸಮೃದ್ಧಿಗಾಗಿ ಶ್ರಮಿಸುವುದೇ ನಾವು ನಮ್ಮ ವೀರ ಯೋಧರಿಗೆ ಹಾಗೂ ಮಹಾತ್ಮರಿಗೆ ಸಲ್ಲಿಸುವ ನಿಜವಾದ ಗೌರವ.
1: ಮಣ್ಣ ಕಣ ಕಣದಿ ಕರುಣೆ ಕಂಪನ.
0: ಇಷ್ಟೊತ್ತು ನಮ್ಮೊಂದಿಗೆ ಪ್ರೀತಿಯಿಂದ ಜೊತೆಯಾಗಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
2: ಭಾರತಾಂಬೆ ನಿನ್ನ ಜನ್ಮದಿನ.
0: ಸದಾ ನಗುತ್ತಿರಿ, ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯಿರಿ. ನಾನು ನಿಮ್ಮೊಂದಿಗೆ ಸಂತೋಷ್ ಪಿ ಕಡಬ. ಹೀಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ತಾಯಿ ಮತ್ತು ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಎಂದು ಸ್ವಾತಂತ್ರ್ಯದ ಅಮೃತ ಸಂದೇಶವನ್ನು ಸಾರುತ್ತಾ, ದೇಶಭಕ್ತಿಯ ಸುವಾಸನೆಯನ್ನು ಎಲ್ಲೆಡೆ ಹರಡುತ್ತಾ, ರೇಡಿಯೋ ನೀನಾದದ ಎಲ್ಲಾ ಶ್ರೋತೃಗಳಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ಸಮನ್ವಿತ ಹಾಗೂ ಬಳಗದವರಿಂದ.

0: ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ವೀರ ಯೋಧರು, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಮ್ಮ ರಾಷ್ಟ್ರದ ಹೆಮ್ಮೆಯ ಸೈನಿಕರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ,
1: ದೇಶಭಕ್ತಿಯ ಭಾವನೆಗೆ ಸಂಗೀತವೇ ಸುಂದರ ಭಾಷೆ ಕಾರ್ಯಕ್ರಮದ ಆರಂಭವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ದೇಶಭಕ್ತಿಯ ಸುಮಧುರ ಗೀತೆಯೊಂದಿಗೆ ಆರಂಭಿಸೋಣ.

0: ಜಲ
1: ಮನಸ್ಸನ್ನು ಮುಟ್ಟಿದ ಅದ್ಭುತ ಗಾಯನ. ಈ ಹಾಡು ನಮ್ಮ ಹೃದಯದಲ್ಲಿ ದೇಶ ಪ್ರೇಮದ ದೀಪವನ್ನು ಮತ್ತಷ್ಟು ಬೆಳಗಿಸಿತು.
2: ದೇಶ ನಮಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾವು ದೇಶಕ್ಕೆ ಏನು ಕೊಡಬಹುದು ಎನ್ನುವುದೇ ಮುಖ್ಯ. ಆ ಅಮೂಲ್ಯ ಸಂದೇಶವನ್ನು ತಿಳಿಸಲು ಬರುತ್ತಿದ್ದಾಳೆ ನಮ್ಮ ಗೆಳತಿ ಕುಮಾರಿ ಮಾನ್ಯ. ಅವರ ಪ್ರೇರಣಾದಾಯಕ ಭಾಷಣವನ್ನು ಆಲಿಸೋಣ.
1: ಭಾರತದ ಸ್ವಾತಂತ್ರ್ಯ ದಿನಾಚರಣೆಯು ದೇಶದ ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿದ್ದು ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸಲಾಗುತ್ತದೆ. ಬ್ರಿಟಿಷರ 200 ವರ್ಷಗಳ ಆಳ್ವಿಕೆಯಿಂದ ಮುಕ್ತಿ ಪಡೆದ ಈಸು ದಿನದಂದು ಇಡೀ ದೇಶಾದ್ಯಂತ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಈ ಪವಿತ್ರ ದಿನದಂದು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೃತಜ್ಞತೆಯಿಂದ ಸ್ಮರಿಸೋಣ. 1947ರ ಆಗಸ್ಟ್ 15ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದಿತು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ ಮತ್ತು ಅನೇಕ ದೇಶಭಕ್ತರ ತ್ಯಾಗ, ಧೈರ್ಯ ಮತ್ತು ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯ ಎಂದರೆ ಕೇವಲ ಬಂಧನದಿಂದ ಮುಕ್ತಿಯಾಗುವುದು ಮಾತ್ರವಲ್ಲ, ದೇಶದ ಕಾನೂನುಗಳನ್ನು ಪಾಲಿಸುವುದು, ಪರಿಸರವನ್ನು ಕಾಪಾಡುವುದು, ಸ್ವಚ್ಛತೆಯನ್ನು ಕಾಪಾಡುವುದು, ಎಲ್ಲರನ್ನು ಗೌರವಿಸುವುದು ಮತ್ತು ದೇಶದ ಅಭಿವೃದ್ಧಿಗೆ ನಮ್ಮ ಕೈಲಾದ ಕೊಡುಗೆ ನೀಡುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ವಿದ್ಯಾರ್ಥಿಗಳಾದ ನಾವು ಚೆನ್ನಾಗಿ ಓದಿ ಉತ್ತಮ ನಾಗರಿಕರಾಗಿ ಬೆಳೆದು ನಮ್ಮ ದೇಶದ ಕೀರ್ತಿಯನ್ನು ಜಗತ್ತಿನಾದ್ಯಂತ ಹೆಚ್ಚಿಸೋಣ. ದೇಶ ಮೊದಲು ನಾವು ನಂತರ ಎಂಬ ಮನೋಭಾವವನ್ನು ಬೆಳೆಸೋಣ. ದೇಶಭಕ್ತಿ ಎಂದರೆ ನಮ್ಮ ಹಕ್ಕುಗಳನ್ನು ಅನುಭವಿಸುವುದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವುದು, ನಮ್ಮ ದೇಶದ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಮೊದಲ ಕರ್ತವ್ಯ. ದೇಶದ ಪ್ರಗತಿಯಲ್ಲಿ ನಮ್ಮ ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ನಿಜವಾದ ದೇಶಭಕ್ತಿ ಧ್ವಜಕ್ಕೆ ಗೌರವ ಕೊಡುವುದರಿಂದ ಆರಂಭವಾಗಿ ದೇಶದ ಸೇವೆಯಲ್ಲಿ ಪೂರ್ಣಗೊಳ್ಳುತ್ತದೆ. ದೇಶಕ್ಕಾಗಿ ತ್ಯಾಗ ಮಾಡಿದವರನ್ನು ಗೌರವಿಸುವುದೇ ದೇಶಭಕ್ತಿಯ ಮೊದಲ ಹೆಜ್ಜೆ. ಒಳ್ಳೆಯ ನಾಗರಿಕನಾಗಿರುವುದೇ ನಿಜವಾದ ದೇಶಭಕ್ತಿಯ ಸಂಕೇತ. ಸ್ವಚ್ಛತೆ, ಶಿಸ್ತು ಮತ್ತು ಪ್ರಾಮಾಣಿಕತೆ ದೇಶಭಕ್ತಿಯ ನಿಜವಾದ ರೂಪಗಳು. ದೇಶವನ್ನು ಬದಲಾಯಿಸಬೇಕೆಂದರೆ ಮೊದಲು ನಮ್ಮನ್ನು ನಾವು ಬದಲಾಯಿಸಬೇಕು. ದೇಶದ ಏಕತೆ ಮತ್ತು ಸೌಹಾರ್ದತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ದೇಶಭಕ್ತಿ ಒಂದು ದಿನದ ಆಚರಣೆ ಅಲ್ಲ, ಅದು ನಮ್ಮ ಜೀವನ ಶೈಲಿಯಾಗಿರಬೇಕು. ದೇಶವನ್ನು ಪ್ರೀತಿಸುವ ಹೃದಯ ಮತ್ತು ದೇಶಕ್ಕಾಗಿ ಕೆಲಸ ಮಾಡುವ ಕೈಗಳೇ ನಿಜವಾದ ದೇಶಭಕ್ತಿಯ ಗುರುತು. ದೇಶದ ಭವಿಷ್ಯ ನಮ್ಮ ಇಂದಿನ ಜವಾಬ್ದಾರಿಯುತ ಕಾರ್ಯಗಳ ಮೇಲೆ ನಿಂತಿದೆ. ದೇಶಭಕ್ತಿ ನಮ್ಮ ಹೃದಯದಲ್ಲಿರಬೇಕು, ಕೇವಲ ಮಾತುಗಳಲ್ಲಿ ಅಲ್ಲ. ನಮ್ಮ ದೇಶವನ್ನು ಪ್ರೀತಿಸುವುದಕ್ಕಿಂತ ದೊಡ್ಡ ಹೆಮ್ಮೆ ಮತ್ತೊಂದಿಲ್ಲ. ದೇಶದ ಗೌರವವೇ ನಮ್ಮ ಗೌರವ. ಕೊನೆಯಲ್ಲಿ, ನಮ್ಮ ದೇಶವು ಸದಾ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯಿಂದ ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.
3: ಅತ್ಯಂತ ಅರ್ಥಪೂರ್ಣ ಮಾತುಗಳು. ಉತ್ತಮ ನಾಗರಿಕರಾಗಿ ದೇಶದ ಅಭಿವೃದ್ಧಿಗೆ ಕೈಜೋಡಿಸುವ ಸಂಕಲ್ಪವನ್ನು ನಾವು ಇಂದು ಮಾಡೋಣ.
2: ಭಾರತ ಮಾತೆ ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಶಕ್ತಿ. ಈಗ ಭಾರತ ಮಾತೆಯ ಮಹಿಮೆಯನ್ನು ಹಾಡಿನ ಮೂಲಕ ಮನಸ್ಸು ಮುಟ್ಟುವಂತೆ ಪ್ರಸ್ತುತಪಡಿಸಲಿದ್ದಾರೆ ಅನುಜಾ ಮತ್ತು ಸಂಗಡಿಗರು.

0: ದೇಶಭಕ್ತಿಯ ಪ್ರತಿಯೊಂದು ಪದವು ನಮ್ಮ ಮನಸ್ಸನ್ನು ಸ್ಪರ್ಶಿಸಿತು.
1: ದೇಶಭಕ್ತಿಯ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುವ ಸಮಯ ಬಂದಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ತನುಷ್ ಮತ್ತು ತಂಡ ರಾಷ್ಟ್ರಾಭಿಮಾನದ ಘೋಷಣೆಗಳೊಂದಿಗೆ ಬರುತ್ತಿದ್ದಾರೆ.
2: ವಂದೇ ಮಾತರಂ,
3: ವಂದೇ
2: ಮಾತರಂ,
3: ಜೈ ಜವಾನ್
2: ಜೈ ಕಿಸಾನ್,
3: ಜೈ ಜವಾನ್
2: ಜೈ ಕಿಸಾನ್,
3: ಜೈ ಜವಾನ್
2: ಜೈ ವಿಜ್ಞಾನ್,
3: ಜೈ ಜವಾನ್
2: ಜೈ ವಿಜ್ಞಾನ್,
3: ಭಾರತ ಮಾತಾ ಕೀ
2: ಜೈ,
3: ಭಾರತ ಮಾತಾ ಕೀ
2: ಜೈ.
3: ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು
2: ಪಡೆದಿರುತ್ತೇನೆ.
3: ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು
2: ಪಡೆದಿರುತ್ತೇನೆ.
3: ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು
2: ಪಡೆದಿರುತ್ತೇನೆ.
3: ಇನ್ಕ್ವಿಲಾಬ್
2: ಜಿಂದಾಬಾದ್,
3: ಇನ್ಕ್ವಿಲಾಬ್
2: ಜಿಂದಾಬಾದ್,
3: ಮಾಡು ಇಲ್ಲವೇ
2: ಮಡಿ,
3: ಮಾಡು ಇಲ್ಲವೇ
2: ಮಡಿ,
3: ಸತ್ಯಮೇವ
2: ಜಯತೆ,
3: ಸತ್ಯಮೇವ
2: ಜಯತೆ.
3: ಬ್ರಿಟಿಷರೇ
2: ಭಾರತ ಬಿಟ್ಟು ತೊಲಗಿ,
3: ಬ್ರಿಟಿಷರೇ
2: ಭಾರತ ಬಿಟ್ಟು ತೊಲಗಿ.
3: ನಮ್ಮ ನಾಡು
2: ನಮ್ಮ ಹೆಮ್ಮೆ,
3: ನಮ್ಮ ನಾಡು
2: ನಮ್ಮ ಹೆಮ್ಮೆ,
3: ನನ್ನ ದೇಶ
2: ನನ್ನ ಹೆಮ್ಮೆ,
3: ನನ್ನ ದೇಶ
2: ನನ್ನ ಹೆಮ್ಮೆ.
3: ವಿವಿಧತೆಯಲ್ಲಿ ಏಕತೆ
2: ಭಾರತದ ವೈಶಿಷ್ಟ್ಯತೆ,
3: ವಿವಿಧತೆಯಲ್ಲಿ ಏಕತೆ
2: ಭಾರತದ ವೈಶಿಷ್ಟ್ಯತೆ.
3: ದೇಶ ಪ್ರೇಮವೇ
2: ನಮ್ಮ ಉಸಿರು,
3: ದೇಶ ಪ್ರೇಮವೇ
2: ನಮ್ಮ ಉಸಿರು.
3: ಹಸಿರು ದೇಶ
2: ಸುಂದರ ಭಾರತ,
3: ಹಸಿರು ದೇಶ
2: ಸುಂದರ ಭಾರತ.
3: ಧನ್ಯವಾದ.
2: ಜೈ ಹಿಂದ್.
0: ದೇಶವನ್ನು ಪ್ರೀತಿಸುವುದು ಎಂದರೆ ಅದರ ಸಂಸ್ಕೃತಿಯನ್ನು ಗೌರವಿಸುವುದು, ಪರಿಸರವನ್ನು ಕಾಪಾಡುವುದು, ಪ್ರಾಮಾಣಿಕ ನಾಗರಿಕರಾಗುವುದು ಮತ್ತು ಏಕತೆಯಿಂದ ಬದುಕುವುದು. ಈ ದೇಶ ಪ್ರೇಮದ ಬೆಳಕು ನಮ್ಮ ಹೃದಯಗಳಲ್ಲಿ ಸದಾ ಜ್ವಲಿಸುತ್ತಿರಲಿ.
1: ಸ್ವಾತಂತ್ರ್ಯ ನಮಗೆ ದೊರೆತ ಅಮೂಲ್ಯ ಉಡುಗೊರೆ, ಅದನ್ನು ಗೌರವಿಸುವುದು, ದೇಶವನ್ನು ಪ್ರೀತಿಸುವುದು ಮತ್ತು ಉತ್ತಮ ಪ್ರಜೆಗಳಾಗಿ ಬದುಕುವುದು ನಮ್ಮೆಲ್ಲರ ಕರ್ತವ್ಯ.

0: ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳ, ಸಹಕಾರ ಶ್ರೀಮತಿ ಪರಿಮಳ ಎಂವಿ, ಮುಖ್ಯೋಪಾಧ್ಯಾಯಿನಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ, ಪರಿಕಲ್ಪನೆ ಶ್ರೀಮತಿ ಭವ್ಯ ಸುರೇಶ್ ಹಾಗೂ ಜಯವತಿ ಜೈನ್. ಭಾಗವಹಿಸಿದ ವಿದ್ಯಾರ್ಥಿಗಳು ಶ್ರೇಯಸಿ ಎಚ್ಎಸ್, ಅಕ್ಷರ ಎಸ್ ಶೆಟ್ಟಿ, ಧನ್ವಿ, ಅನುಜಾ ಟ್ರೀಸಾ ಸಂತೋಷ್, ಮಾನ್ಯ ಎಸ್, ಸಮನ್ವಿತ ಲಕ್ಷ್ಮೀ ಕೆ, ನೇಹಾರಾವ್ ಎವಿ, ಸಿಂಚನಾ ಕೆ, ತನುಷ್ ಎಂಪಿ. ಇಲ್ಲಿವರೆಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಶ್ರೋತೃಗಳಿಗೆ ವಂದನೆಗಳು. ಜೈ ಹಿಂದ್, ಜೈ ಭಾರತ್.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟರ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಇವರಿಂದ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು, ಉಜಿರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಕೇಳುಗರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳು ಪೂರೈಸುತ್ತಿವೆ. ಈ ದಿನ ಕೇವಲ ರಜೆಯ ದಿನವಲ್ಲ, ಅಥವಾ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚುವ ದಿನ ಮಾತ್ರವಲ್ಲ. ಇದು ನಮ್ಮ ಇತಿಹಾಸದ ಪುಟಗಳನ್ನು ಮಗದೊಮ್ಮೆ ತಿರುವಿ ಹಾಕಿ ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ಶುಭ ದಿನ. ಇಂದು ಆಕಾಶದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿರುವ ಈ ತ್ರಿವರ್ಣ ಧ್ವಜದ ಹಿಂದೆ ಲಕ್ಷಾಂತರ ದೇಶಪ್ರೇಮಿಗಳ ತ್ಯಾಗ, ಬಲಿದಾನ ಮತ್ತು ಬೆವರಿನ ಹನಿಗಳಿವೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಹಾದಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಿ ಕರೆ, ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ತ್ಯಾಗ, ಹಾಗೆಯೇ ನಮ್ಮ ಕರ್ನಾಟಕ ನೆಲದ ವೀರರಾದ ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಮೈಲಾರ ಮಹಾದೇವರಂತಹ ಮಹನೀಯರ ಹೋರಾಟಗಳನ್ನು ನಾವು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಿದೆ. 80 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಭಾರತವು ಬಾಹ್ಯಾಕಾಶ ರಂಗದಿಂದ ಹಿಡಿದು ತಂತ್ರಜ್ಞಾನದವರೆಗೆ, ಕೃಷಿಯಿಂದ ಹಿಡಿದು ಕ್ರೀಡೆಯವರೆಗೆ ಪ್ರಪಂಚವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಆದರೆ ಈ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ಅರಿಯುವುದು ಅತ್ಯಗತ್ಯ. ನೆನಪಿಡಿ, ದೇಶದ ಏಳಿಗೆ ಎಂದರೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ. ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಒಗ್ಗಟ್ಟಿನಿಂದ ಬಾಳುವುದು ಮತ್ತು ದೇಶದ ಯುವಜನಾಂಗ ತಮ್ಮ ಕೌಶಲ್ಯವನ್ನು ದೇಶದ ಪ್ರಗತಿ ಹಾಗೂ ನಾವೀನ್ಯತೆಗೆ ಬಳಸುವುದು ಇಂದಿನ ಅಗತ್ಯವಾಗಿದೆ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನೆರವಾಗುತ್ತದೆ. ಬನ್ನಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ದೇಶದ ಪ್ರಗತಿಗಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ ಎಂದು. ತ್ಯಾಗ ಬಲಿದಾನಗಳಿಂದ ಬಂದ ಈ ಸ್ವಾತಂತ್ರ್ಯವನ್ನು ಗೌರವಿಸೋಣ. ಸಮೃದ್ಧ ಹಾಗೂ ಸಶಕ್ತ ಭಾರತ ನಿರ್ಮಾಣಕ್ಕೆ ಶ್ರಮಿಸೋಣ. ಜೈ ಹಿಂದ್, ವಂದೇ ಮಾತರಂ.
0: ಮಾತ್ರೆಗಳ ಸೊಲ್ಮೆಲು ನಿಕ್ಲಿಕ್ಕೆನೊಂದಿಲ್ಲರು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ವಾತಂತ್ರ್ಯ ದಿನಾಚರಣೆದ ಈ ಪೊರ್ತುಡು ಇತ್ತೆ ತುಳುನಾಡ ರಾಣಿ ಅಬ್ಬಕ್ಕ ತುಳು ಪದರೂಪಕ ಕೇನಗ ಉಡಪದ ಕೊರ್ಪೆರು ಮೈಂ ರಾಮದಾಸ್.

ಕ್ರೀಟ ತುಳುನಾಡ ರಾಣಿ ಅಬ್ಬಕ್ಕ ತುಳು ಪದರೂಪಕ ಕೇಂದ್ರ ನಡಪದು ಕೊರ್ನಾರ್ ಮೈಮ್ ರಾಮದಾಸ್ ಇತ್ತ ಒಂಜಿ ದೇಶಭಕ್ತಿ ಸುಗಿಪುನು ಕೇನ್ಗಾ.

ಹೊತ್ತು ಈ ಕಡಲಿಡು ಮೋಕೆ ದಿಂಜಿ ನಿನ್ನೊಡಲು ಹೊತ್ತು ಈ ಕಡಲಿಡು ದೇಶ ಕಾಪುಗಾದು ಜೀವ ಕೊರ್ನವೋ ಬೀರಕೇನ ಇತ್ನೇತ ದೇಶಭಕ್ತಿ ಸುಗಿಪುನು ಕೇಂದರ ಕೊಡಂಜಿ ಕಾರ್ಯಕ್ರಮ ತಿಕ್ಕಗಾ ಕೇಳಂದುಪ್ಲೆ ಎಸ್ ಡಿ ಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
3: ಜಾಗದ
4: ಮಣ್ಣನ್ನು ಪರೀಕ್ಷೆ
3: ಮಾಡ್ತಾರೆ
4: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
3: ಶೇಖರ ಅವು ಓಲ್ ಮಲ್ಪೇರಿಯ
4: ಅವು ನಮ್ಮ ಉಜಿರೆಡೆ ಉಂಡಿ.
5: ಅಂದ್ ನೆಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಳ್ಳರ ಅಂಚಾಂಡ ನೆಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 1 4 0 8 ಎನ್ಮ ಆಜಿ. ಫೋನ್ ನಂಬರ್ ಕೊಡೋರ 97 3 1 4 0 8
6: ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು VK ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ ನನ್ನ ಹೆಮ್ಮೆ ನನ್ನ ಪರಂಪರೆ, ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಈ ಮಣ್ಣು ನಮ್ಮದು, ಈ ನೆಲ ನಮ್ಮ ಹೆಮ್ಮೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ತ್ಯಾಗವ ನೆನೆಯೋಣ.
3: ನರನಾಡಿಯಲ್ಲಿ ಹರಿದಾಡಿದೆ ಅಭಿಮಾನವೇ,
2: ತಾಯಿ ಭಾರತಾಂಬೆಯ ಮಡಿಲಲ್ಲಿ ಪ್ರೀತಿ ಏಕತೆ,
3: ನನ್ನ ದೇಶ
2: ದೇಶಾಭಿಮಾನವನ್ನು ಹೃದಯದಲ್ಲಿ ತುಂಬಿಕೊಳ್ಳೋಣ. ನಮ್ಮ ರಾಷ್ಟ್ರ ಧ್ವಜದ ಗೌರವವನ್ನು ಎತ್ತಿ ಹಿಡಿಯೋಣ.
3: ತಾಯಿ
2: ಸಮಸ್ತ ಕೇಳುವರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಇವರಿಂದ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು, ಉಜಿರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಕೇಳುಗರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳು ಪೂರೈಸುತ್ತಿವೆ. ಈ ದಿನ ಕೇವಲ ರಜೆಯ ದಿನವಲ್ಲ, ಅಥವಾ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚುವ ದಿನ ಮಾತ್ರವಲ್ಲ. ಇದು ನಮ್ಮ ಇತಿಹಾಸದ ಪುಟಗಳನ್ನು ಮಗದೊಮ್ಮೆ ತಿರುವಿ ಹಾಕಿ ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ಶುಭ ದಿನ. ಇಂದು ಆಕಾಶದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿರುವ ಈ ತ್ರಿವರ್ಣ ಧ್ವಜದ ಹಿಂದೆ ಲಕ್ಷಾಂತರ ದೇಶಪ್ರೇಮಿಗಳ ತ್ಯಾಗ, ಬಲಿದಾನ ಮತ್ತು ಬೆವರಿನ ಹನಿಗಳಿವೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಹಾದಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಿ ಕರೆ, ಭಗತ್ ಸಿಂಗ್, ರಾಜಗುರು ಸುಖದೇವ್ ಅವರ ತ್ಯಾಗ, ಹಾಗೆಯೇ ನಮ್ಮ ಕರ್ನಾಟಕ ನೆಲದ ವೀರರಾದ ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಮೈಲಾರ ಮಹಾದೇವರಂತಹ ಮಹನೀಯರ ಹೋರಾಟಗಳನ್ನು ನಾವು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಿದೆ. 80 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಭಾರತವು ಬಾಹ್ಯಾಕಾಶ ರಂಗದಿಂದ ಹಿಡಿದು ತಂತ್ರಜ್ಞಾನದವರೆಗೆ, ಕೃಷಿಯಿಂದ ಹಿಡಿದು ಕ್ರೀಡೆಯವರೆಗೆ ಪ್ರಪಂಚವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಆದರೆ ಈ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ಅರಿಯುವುದು ಅತ್ಯಗತ್ಯ. ನೆನಪಿಡಿ, ದೇಶದ ಏಳಿಗೆ ಎಂದರೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ. ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಒಗ್ಗಟ್ಟಿನಿಂದ ಬಾಳುವುದು ಮತ್ತು ದೇಶದ ಯುವಜನಾಂಗ ತಮ್ಮ ಕೌಶಲ್ಯವನ್ನು ದೇಶದ ಪ್ರಗತಿ ಹಾಗೂ ನಾವೀನ್ಯತೆಗೆ ಬಳಸುವುದು ಇಂದಿನ ಅಗತ್ಯವಾಗಿದೆ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನೆರವಾಗುತ್ತದೆ. ಬನ್ನಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ದೇಶದ ಪ್ರಗತಿಗಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ ಎಂದು. ತ್ಯಾಗ ಬಲಿದಾನಗಳಿಂದ ಬಂದ ಈ ಸ್ವಾತಂತ್ರ್ಯವನ್ನು ಗೌರವಿಸೋಣ. ಸಮೃದ್ಧ ಹಾಗೂ ಸಶಕ್ತ ಭಾರತ ನಿರ್ಮಾಣಕ್ಕೆ ಶ್ರಮಿಸೋಣ. ಜೈ ಹಿಂದ್, ವಂದೇ ಮಾತರಂ.
5: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಲ್ಲಿ ನಾನು ವಿಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಮಣ್ಣ ಕಣಕಣದಿ ಕರುಣಿ ಕಂಪನ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಶ್ರೀಶೈಲ ಮಾಡನವರ ಸಾಹಿತ್ಯದ ರಾಜು ಎಮ್ಮಿಗಣ್ಣೂರು ಅವರ ಸಂಗೀತ ಸಂಯೋಜನೆಯಲ್ಲಿ ಗಾಯಕಿ ಸೌಮ್ಯ ಮಂಜುನಾಥ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ.

0: ಇದುವರೆಗೆ ಗಾಯಕಿ ಸೌಮ್ಯ ಮಂಜುನಾಥ್ ಅವರ ಸುಮಧುರ ಧ್ವನಿಯಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಬಿಎ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ.
1: ಈ ಮಣ್ಣಿನ ಕಣಕಣದಲ್ಲೂ ದೇಶಭಕ್ತಿ ಇದೆ. ತ್ಯಾಗ ಬಲಿದಾನಗಳ ಮಹಾನ್ ಇತಿಹಾಸವಿದೆ. ಕೋಟಿ ಕೋಟಿ ಜೀವಿಗಳ ನೆಮ್ಮದಿಯ ಬಾಳಿಗೆ ವೀರ ಯೋಧರ ರಕ್ತದ ಹನಿಯ ಬೆಂಬಲವಿದೆ. ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ರೇಡಿಯೋನಿನಾದ 90.4 FM. ನಿಮ್ಮೊಂದಿಗೆ ನಾನು ಅನಘಾ MD. ಕೇಳುಗರಿಗೆ 80th ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.
2: ಭಾರತಾಂಬೆ ನಿನ್ನ ಜನ್ಮದಿನ.
1: 1947 August 15 ಭಾರತ ಸ್ವಾತಂತ್ರ್ಯದ ಹೊಸ ಸೂರ್ಯೋದಯವನ್ನು ಕಂಡಿತು. ಅಸಂಖ್ಯಾತ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಇಂದು ನಾವು ಸ್ವತಂತ್ರ ಭಾರತದ 80th ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ. ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ ವೀರರನ್ನು ಸ್ಮರಿಸೋಣ, ನಮ್ಮ ದೇಶದ ವೈವಿಧ್ಯತೆಯನ್ನು ಸಂಭ್ರಮಿಸೋಣ ಮತ್ತು ಭಾರತವನ್ನು ಇನ್ನಷ್ಟು ಬಲಿಷ್ಠ, ಸುಂದರ ಹಾಗೂ ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡುವ ಸಂಕಲ್ಪ ಮಾಡೋಣ. ಇಂದು ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ಬಿಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ದೇಶ ಪ್ರೇಮದ ವೈವಿಧ್ಯ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದೇವೆ. ಭಾರತ ಒಂದು ದೇಶ ಮಾತ್ರವಲ್ಲ, ಅದು ಒಂದು ಭಾವನೆ. ನೂರಾರು ಭಾಷೆಗಳು, ವಿಭಿನ್ನ ಸಂಸ್ಕೃತಿಗಳು, ವಿವಿಧ ಆಚರಣೆಗಳು, ಬೇರೆ ಬೇರೆ ಆಹಾರ ಪದ್ಧತಿಗಳು, ವಿಭಿನ್ನ ಉಡುಗೆ ತೊಡುಗೆಗಳು, ಆದರೂ ನಮ್ಮೆಲ್ಲರನ್ನು ಒಗ್ಗೂಡಿಸುವ ಒಂದು ಶಕ್ತಿ ಇದೆ, ಅದೇ ಭಾರತೀಯತೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತ್ನಿಂದ ಅರುಣಾಚಲ್ ಪ್ರದೇಶದವರೆಗೆ ನಮ್ಮ ವೈವಿಧ್ಯತೆಯಲ್ಲೇ ನಮ್ಮ ಶಕ್ತಿ ಅಡಗಿದೆ. ನಾವು ಬೇರೆ ಬೇರೆಯಾದರೂ ಭಾರತ ನಮ್ಮೆಲ್ಲರ ಮನೆ. ಇದೇ ನಮ್ಮ ದೇಶದ ವಿಶೇಷತೆ. ಬನ್ನಿ, ಮೊದಲಿಗೆ ನಮ್ಮ ಎದೆಗೂಡಿನಲ್ಲಿ ದೇಶಪ್ರೇಮದ ನಾದವನ್ನು ಜಾಗೃತಿಗೊಳಿಸುವ ಆ ಸುಂದರ ಗೀತೆಯನ್ನು ಹಾಡಲು ಬರಲಿದ್ದಾರೆ ಪ್ರಥಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು.

0: ಸ್ವಾತಂತ್ರ್ಯ ಎಂದರೆ ಕೇವಲ ಪರಕೀಯ ಆಡಳಿತದಿಂದ ಮುಕ್ತಿ ಪಡೆಯುವುದಲ್ಲ. ಸ್ವಾತಂತ್ರ್ಯ ಎಂದರೆ ನಮ್ಮ ಹಕ್ಕುಗಳನ್ನು ಅರಿತುಕೊಳ್ಳುವುದು, ನಮ್ಮ ಕರ್ತವ್ಯಗಳನ್ನು ನಿಭಾಯಿಸುವುದು, ನಮ್ಮ ದೇಶದ ಕಾನೂನನ್ನು ಗೌರವಿಸುವುದು ಮತ್ತು ದೇಶದ ಅಭಿವೃದ್ಧಿಯಲ್ಲಿ ನಮ್ಮದೇ ಆದ ಕೊಡುಗೆ ನೀಡುವುದು. ಇಂದು ನಾವು ಒಬ್ಬ ನಾಗರಿಕ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಕೂಡ ದೇಶ ಸೇವೆ. ದೇಶಭಕ್ತಿ ಎಂದರೆ ಕೇವಲ ಧ್ವಜ ಹಾರಿಸುವುದಲ್ಲ, ದೇಶಕ್ಕಾಗಿ ಪ್ರತಿದಿನ ಒಳ್ಳೆಯ ಕೆಲಸ ಮಾಡುವುದು. ಈ 80ನೇ ಸ್ವಾತಂತ್ರ್ಯ ದಿನದಂದು ನಾವು ಒಂದು ಸಂಕಲ್ಪ ಮಾಡೋಣ. ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ, ಪರಿಸರವನ್ನು ರಕ್ಷಿಸೋಣ, ಜಲವನ್ನು ಉಳಿಸೋಣ, ಮರಗಳನ್ನು ಬೆಳೆಸೋಣ, ಮಹಿಳೆಯರನ್ನು ಗೌರವಿಸೋಣ, ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡೋಣ. ಜಾತಿ, ಧರ್ಮ, ಭಾಷೆಯ ಹೆಸರಿನಲ್ಲಿ ದ್ವೇಷ ಬೆಳೆಸದೆ ಒಗ್ಗಟ್ಟಿನಿಂದ ಬದುಕೋಣ. ನಮ್ಮ ಸಂವಿಧಾನವನ್ನು ಗೌರವಿಸೋಣ, ನಮ್ಮ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳೋಣ. ಏಕೆಂದರೆ ದೇಶ ನಮಗೆ ಏನು ಕೊಟ್ಟಿದೆ ಎಂಬುದಕ್ಕಿಂತ ನಾವು ದೇಶಕ್ಕೆ ಏನು ಕೊಡುತ್ತಿದ್ದೇವೆ ಎಂಬುದೇ ಮುಖ್ಯ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪಿಸಿಕೊಳ್ಳೋಣ. ಭಾರತದ ಭವಿಷ್ಯದ ಬಗ್ಗೆ ಹೆಮ್ಮೆ ಪಡೋಣ. ನಮ್ಮ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡೋಣ. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮಲ್ಲಿ ಹೊಸ ಭರವಸೆ, ಹೊಸ ಸಂಕಲ್ಪ, ಹೊಸ ಜವಾಬ್ದಾರಿಯನ್ನು ಮೂಡಿಸಲಿ. ನಮ್ಮ ಭಾರತ ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಹಿಂದೆ ಅನೇಕ ಮಹಾನೀಯರ ತ್ಯಾಗವಿದೆ. ಈಗ ದೇಶಪ್ರೇಮದ ಬಗ್ಗೆ ಮಾತನಾಡಲಿದ್ದಾರೆ ಪ್ರಥಮ ವರ್ಷದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಕವನ.
1: ದೇಶಭಕ್ತಿ ಅಂದರೆ ವರ್ಷಕ್ಕೆ ಎರಡು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೋದಲ್ಲ. ದೇಶಭಕ್ತಿ ಅಂದರೆ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಪ್ರತಿದಿನ ಮಿಡಿಯೋ ಹೆಮ್ಮೆಯನಾದ. ನಾವೆಲ್ಲ ದಿನ ಬೆಳಗ್ಗೆ ಎದ್ದು ಕಾಲೇಜಿಗೋ ಆಫೀಸಿಗೋ ಹೊರಡಬೇಕಾದರೆ ಸಿಟಿ ಬಸ್ನಲ್ಲಿ ಅಥವಾ ಬೈಕ್ನಲ್ಲಿ ಫ್ರೆಂಡ್ಸ್ ಜೊತೆ ಅರಟೆ ಹೊಡೆಯುತ್ತಾ ನಗುತ್ತಾ ಮುಕ್ತವಾಗಿ ಓಡಾಡ್ತೀವಲ್ವಾ? ಆದರೆ ಈ ಸ್ವಾತಂತ್ರ್ಯ ಅನ್ನೋದು ನಮಗೆ ಅಷ್ಟು ಈಸಿಯಾಗಿ ಸಿಕ್ತು ಅನ್ಸುತ್ತಾ? ಇಲ್ಲಲ್ವಾ. ಸ್ವಲ್ಪ ಕಣ್ಮುಚ್ಚಿ ಯೋಚನೆ ಮಾಡಿ ನೋಡಿ. ಈ ಮುಕ್ತವಾಗಿ ಉಸಿರಾಡೋ ಗಾಳಿ, ಈ ನಿರಂತರ ಬದುಕು ನಮಗೆ ಸಿಗೋಕೆ ಎಷ್ಟು ದೊಡ್ಡ ಬೆಲೆ ತರಬೇಕಾಯಿತು ಅಂತ ಇತಿಹಾಸ ಪುಟಗಳ ತಿರುವಿ ನೋಡಿದರೆ ಶತಮಾನಗಳ ಕಾಲ ಬ್ರಿಟಿಷರ ದಾಸ್ಯದ ಸಂಕೋಲೆಯಲ್ಲಿ ನೊಂದ ನಮ್ಮ ತಾಯ್ನಾಡನ್ನು ಮುಕ್ತಗೊಳಿಸಲು ಮಂಗಲ್ ಪಾಂಡ್ಯಯಿಂದ ಹಿಡಿದು ಬಾಲಗಂಗಾಧರ್ ತಿಲಕ್, ಗಾಂಧೀಜಿಯವರ ತನಕ ಸಾವಿರ ಸಾವಿರ ಭಾರತೀಯರು ಬೀದಿಗಿಳಿದು ಹೋರಾಡಿದರು. ಅಂದು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಂತಹ ಯುವಕರು ನಗುತ್ತ ಗಲ್ಲಿಗೇರದಿದ್ದರೆ ನಮಗೆ ಈ ಸ್ವಾತಂತ್ರ್ಯ ಅಂಗಳ ಕೊಡುವುದಕ್ಕಾಗುತ್ತಿದ್ದೆ? ಹೀಗೆ ಅಂದು ನಮ್ಮ ಹಿರಿಯರು ತಮ್ಮ ನೆತ್ತರು ಅರಿಸಿ ಪಡೆದುಕೊಟ್ಟ ಆ ಸ್ವಾತಂತ್ರ್ಯವನ್ನು ಇವತ್ತು ಗಡಿಯಲ್ಲಿ ನಮ್ಮ ಸೈನಿಕರು ಕಣ್ಣು ಮುಚ್ಚದೆ ರಕ್ಷಿಸುತ್ತಿದ್ದಾರೆ. ಒಮ್ಮೆ ಊಹಿಸಿ ನೋಡಿ, ನಾವು ಮಳೆಯಲ್ಲಿ ಚಳಿಯಲ್ಲಿ ಮನೆಯೊಳಗೆ ಬೆಚ್ಚಗೆ ಕಂಫರ್ಟ್ ಝೋನಲ್ಲಿ ಕೂತಿದ್ದೀವಿ ಅಂದ್ರೆ ಅಲ್ಲಿ -40 ಡಿಗ್ರಿ ಚಳಿಯಲ್ಲಿ ಸಿಯಾಚಿನ್ ಹಿಮರಾಶಿಯಲ್ಲಿ ನಮ್ಮ ಸೈನಿಕರು ಕಣ್ಣು ಮುಚ್ಚದೆ ಕಾವಲು ಕಾಯುತ್ತಿರುವುದರಿಂದ ಅಲ್ಲವೇ? ಒಮ್ಮೆ ಒಬ್ಬ ಸೈನಿಕನಿಗೆ ಯಾರೋ ಕೇಳಿದರಂತೆ, ನಿಮಗೆ ಈ ಕಠಿಣ ಚಳಿಯಲ್ಲಿ -ಡಿಗ್ರಿಯಲ್ಲಿ ಗಡಿ ಕಾಯಲು ಭಯವಾಗುವುದಿಲ್ಲವೇ ಅಂತ. ಆಗ ಆ ಸೈನಿಕ ಮುಗುಳ್ನಗುತ್ತಾ ಹೇಳಿದ, ನನ್ನ ಹಿಂಭಾಗದಲ್ಲಿ 140 ಕೋಟಿ ಭಾರತೀಯರು ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದಾರೆ ಎನ್ನುವ ನೆನಪು ನನ್ನ ಬೂಟುಗಳಲ್ಲಿ ಎಂದೂ ನಡುಕ ಹುಟ್ಟಿಸುವುದಿಲ್ಲ. ಆ ನಂಬಿಕೆಗೆ ನಮ್ಮದೊಂದು ಗಂಭೀರ ಸಲಾಂ. ಆದರೆ ಸ್ನೇಹಿತರೆ, ಇಷ್ಟೆಲ್ಲ ತ್ಯಾಗಗಳ ನಡುವೆ ಎಷ್ಟೋ ಸಾರಿ ನಾವು ನಮ್ಮ ದೇಶದಲ್ಲಿ ಏನೂ ಸರಿ ಇಲ್ಲಪ್ಪ ಅಂತ ಸಿಕ್ಕಾಪಟ್ಟೆ ಕಮೆಂಟ್ಸ್ ಮಾಡ್ತೀವಲ್ವಾ? ಆದರೆ ಬದಲಾವಣೆ ಅನ್ನೋದು ಎಲ್ಲೋ ದೂರದ ಸರ್ಕಾರದಿಂದ ಅಥವಾ ಬೇರೆಯವರಿಂದ ಶುರುವಾಗುವುದಿಲ್ಲ, ಅದು ನೇರವಾಗಿ ನಮ್ಮಿಂದ ಶುರುವಾಗಬೇಕು. ನಮ್ಮ ರಸ್ತೆಗಳಲ್ಲಿ, ನಮ್ಮ ಬೀದಿಗಳಲ್ಲಿ ಕಸ ಹಾಕದೇ ಇರೋದು, ಹೆಲ್ಮೆಟ್ ಹಾಕಿಕೊಂಡು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು, ಕರೆಂಟ್ ನೀರು ವೇಸ್ಟ್ ಮಾಡದೇ ಇರೋದು, ಇದು ಕೂಡ ದೇಶ ಸೇವೆನೇ ಅಲ್ವಾ? ಸಣ್ಣ ಸಣ್ಣ ಕೆಲಸ ದೊಡ್ಡ ಬದಲಾವಣೆ ತರಬಲ್ಲದು. ಇದೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ನಿನ್ನೆ ರಸ್ತೆಯಲ್ಲಿ ಬರಬೇಕಾದ್ರೆ ಒಬ್ಬ ಸಣ್ಣ ಮಗು ಪ್ಲಾಸ್ಟಿಕ್ ಕವರ್ನ ಕೆಳಗೆ ಬಿದ್ದಿದ್ದನ್ನು ನೋಡಿ ಎತ್ತಿ ಡಸ್ಟ್ಬಿನ್ಗೆ ಹಾಕ್ತಾ, ನಾನು ಕುತೂಹಲದಿಂದ ಕೇಳಿದೆ, ಏಕೆ ಮಗ ಹೀಗೆ ಮಾಡಿದೆ ಅಂತ. ಅದಕ್ಕೆ ಆ ಮಗು, ನಮ್ಮ ದೇಶ ಕ್ಲೀನ್ ಆಗಿ ಇಡೋದು ನಮ್ಮ ಕರ್ತವ್ಯ ಅಂದ. ಆಗ ನನಗನಿಸಿತು, ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಭಾಷಣ ಮಾಡೋರ್ಗಿಂತ ಈ ಸಣ್ಣ ಮಗು ಎಷ್ಟೋ ಬೆಸ್ಟ್ ಅಲ್ವಾ ಅಂತ. ಯಾಕಂದ್ರೆ ದೇಶ ಅಂದ್ರೆ ಬರೀ ಮಣ್ಣಲ್ಲ, ನಮ್ಮ ಮನಸ್ಥಿತಿ. ಆದ್ದರಿಂದನೇ ಹೇಳೋದು, ಅಜ್ಜನ ಕಾಲದಲ್ಲಿ ಸ್ವರಾಜ್ಯಕ್ಕಾಗಿ ಹೋರಾಟ ನಡೆಯಿತು, ಅಪ್ಪನ ಕಾಲದಲ್ಲಿ ದೇಶದ ಪ್ರಗತಿಗಾಗಿ ಶ್ರಮ ಅರಿಯಿತು, ಈಗ ನಮ್ಮ ಕಾಲ. ಯುವ ಗೆಳೆಯರೇ, ನಿಮ್ಮ ಕೈಯಲ್ಲಿದೆ ನಾಳಿನ ವಿಕಸಿತ ಭಾರತದ ಕೀಲಿ ಕೈ. ನಾಳೆಯ ಯುವಕರೇ, ನೆನಪಿಡಿ, ದೇಶ ಅಂದ್ರೆ ಬರೀ ನೆಲವಲ್ಲ, ನಮ್ಮಲ್ಲಿರುವ ಆಲೋಚನೆಗಳು, ಭ್ರಷ್ಟಾಚಾರ ಮುಕ್ತ ಪರಿಸರ ಸ್ನೇಹಿ ಭಾರತವನ್ನು ನಿರ್ಮಿಸುವುದು ನಿಮ್ಮ ಜವಾಬ್ದಾರಿ. ಹಿರಿಯರ ತ್ಯಾಗವನ್ನು ಸ್ಮರಿಸೋಣ, ಇಂದಿನ ಸವಾಲುಗಳನ್ನು ಗೆಲ್ಲೋಣ, ನಾಳಿನ ಭವ್ಯ ಭಾರತಕ್ಕೆ ಭದ್ರ ಬುನಾದಿ ಹಾಕೋಣ. ನಾಳಿನ ಚಿನ್ನರೆ, ಈ ಭಾರತ ನಿಮ್ಮದು, ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಈ ಮಣ್ಣಿನ ಗೌರವವನ್ನು ಎತ್ತಿಡಿಯುವಂತಿರಲಿ. ಹೆದೆ ತಟ್ಟಿ ಹೇಳಿ, ನಾವು ಭಾರತೀಯರು. ಗಾಳಿಯಲ್ಲಿ ಐಕ್ಯವಾಗಿದೆ ವೀರರ ತ್ಯಾಗದ ಕತೆ, ಮಣ್ಣಿನಲ್ಲಿ ಬೆರೆತಿದೆ ತ್ಯಾಗಮಯಿಗಳ ವ್ಯಥೆ. ಪ್ರತಿಯೊಂದು ಹನಿಯಲ್ಲಿ ಚಿಗುರಲಿ ದೇಶದ ಪ್ರೀತಿ, ಜಗತ್ತಿಗೆ ಮಾದರಿಯಾಗಲಿ ನಮ್ಮ ಭಾರತೀಯ ನೀತಿ.
0: ಇಡೀ ಭಾರತದ ಇತಿಹಾಸ ಮತ್ತು ಭವಿಷ್ಯದ ಕನಸುಗಳನ್ನು ನಮ್ಮೆದುರು ತಮ್ಮ ಸೃಜನಶೀಲ ಮಾತುಗಳಿಂದ ತೆರೆದಿಟ್ಟ ಕವನ ಅವರಿಗೆ ಧನ್ಯವಾದಗಳು. ಇಂದಿನ ಯುವ ಜನತೆ ನಾಳೆಯ ಭಾರತದ ನಿರ್ಮಾತೃಗಳು. ದೇಶದ ಭವಿಷ್ಯ ನಮ್ಮ ಯುವಕರ ಕೈಯಲ್ಲಿದೆ. ಶಿಕ್ಷಣ ಪಡೆಯೋಣ, ಕೌಶಲ್ಯ ಬೆಳೆಸಿಕೊಳ್ಳೋಣ, ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳೋಣ, ಪರಿಸರವನ್ನು ರಕ್ಷಿಸೋಣ, ಸಾಮಾಜಿಕ ಜವಾಬ್ದಾರಿಯನ್ನು ಅರಿತುಕೊಳ್ಳೋಣ. ದೇಶಕ್ಕಾಗಿ ಗಡಿಯಲ್ಲಿ ಸೈನಿಕರು ಹೋರಾಡುತ್ತಿದ್ದಾರೆ. ನಾವು ನಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ದೇಶ ಸೇವೆ ಮಾಡಬಹುದು. ಒಬ್ಬ ವಿದ್ಯಾರ್ಥಿ ಉತ್ತಮವಾಗಿ ಕಲಿಯುವುದು ಕೂಡ ದೇಶ ಸೇವೆ. ಒಬ್ಬ ಶಿಕ್ಷಕ ಪ್ರಾಮಾಣಿಕವಾಗಿ ಬೋಧಿಸುವುದು ದೇಶ ಸೇವೆ. ಒಬ್ಬ ರೈತ ಅನ್ನ ಬೆಳೆಯುವುದು ದೇಶ ಸೇವೆ. ಒಬ್ಬ ವೈದ್ಯ ರೋಗಿಯ ಸೇವೆ ಮಾಡುವುದು ದೇಶ ಸೇವೆ. ಇನ್ನಷ್ಟು ಬಲಿಷ್ಠವಾಗಲಿ ನಮ್ಮ ಯುವ ಜನತೆ, ಇನ್ನಷ್ಟು ಸಾಧನೆ ಮಾಡಲಿ, ನಮ್ಮ ದೇಶ ಶಾಂತಿ ಸಮೃದ್ಧಿ ಮತ್ತು ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯಲಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು, ನಿರೂಪಣೆ ಅನಘ MD, ಭಾಗವಹಿಸಿದವರು ಸುಮಂತ್, ಕವನ, ಹೃತಿಕ್ ಮತ್ತು ನವೀನ್. ನಿಮಗೆಲ್ಲರಿಗೂ ಮತ್ತೊಮ್ಮೆ 80th ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹಾಗೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ಇದುವರೆಗೆ SDM ಕಾಲೇಜಿನ BA ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮ ಕೇಳಿದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ, ವೀರ್ ಸಮರ್ಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ.

ಇದುವರೆಗೆ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ ಕೇಳಿದ್ದೀರಿ. ಮತ್ತೊಮ್ಮೆ ಎಲ್ಲ ಕೇಳುಗರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸದಾ ನಗುತ್ತಿರಿ, ನಮ್ಮ ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯಿರಿ. ಕೇಳ್ತಾ ಇರಿ, ಇದು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟರ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ರೇಡಿಯೋ ನಿನಾದ 90.4 FM. ಈಗ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಯಕ್ಷಗಾನ ತಾಳಮದ್ದಳೆ, ಕ್ರಾಂತಿ ಕಹಳೆ, ಭಾಸ್ಕರ್ ರೈ ಕುಕ್ಕುಳ್ಳಿ ಮತ್ತು ತಂಡದವರಿಂದ ವಿಶೇಷ ಯಕ್ಷಗಾನ ತಾಳಮದ್ದಳೆ ಕಥಾ ಸಂಯೋಜನೆ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ, ಪದ್ಯರಚನೆ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ, ಹಿಮ್ಮೇಳದಲ್ಲಿ ರಮೇಶ್ ಭಟ್ ಪುತ್ತೂರು, ಪಿಜಿ ಜಗನ್ನಿವಾಸ್ ರಾವ್, ಕೃಷ್ಣ ಪ್ರಕಾಶ್ ಉಳಿತಾಯ, ಅರ್ಥಧಾರಿಗಳು ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ಭಾಸ್ಕರ್ ರೈ ಕುಕ್ಕುವಳ್ಳಿ, ರಾಧಾಕೃಷ್ಣ ಕಲ್ಚರ್, ನಾ ಕಾರಂತ ಪೆರಾಜೆ, ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ, ರಂಗನಾಥ ಭಟ್ ಕುತ್ಯಾರು, ಸುಭಾಷ್ ಚಂದ್ರ ಇರಂತಾಜೆ, ಮಾಧವ ಮೂಡಿಶೆಡ್ಡೆ. ಕೇಳಿ ಯಕ್ಷಗಾನ ತಾಳಮದ್ದಳೆ ಕ್ರಾಂತಿ ಕಹಳೆ.

ದಿಲ್ಲಿಯ ಅಧೀಶರಾದಂತಹ ಈ ಬಹದ್ದೂರ್ ಶಹ, ವಯೋವೃದ್ಧನಾಗಿದ್ದೇನೆ, ಸಾಮ್ರಾಜ್ಯವನ್ನು ರಕ್ಷಿಸುವುದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಕ್ರೋಢೀಕರಣ ಮಾಡುವುದಕ್ಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇನೆ. ಈ ಪ್ರಪಂಚವನ್ನು ಆಳುವುದಕ್ಕೆ ಬೇಕಾಗಿ ಕೆಲವರು ರಾಜರಾಗಲಿ ಎಂಬುದಾಗಿ ಭಗವಂತ ಸೃಷ್ಟಿ ಮಾಡಿದನಂತೆ. ಬೇರೆ ಬೇರೆಯ ಹೊಣೆಗಾರಿಕೆಗಳನ್ನು ವಹಿಸಿಕೊಳ್ಳುವುದಕ್ಕಾಗಿ ಭಗವಂತ ಕೊಟ್ಟಂತಹ ಆಜ್ಞೆಯನ್ನನುಸರಿಸಿ ಈ ಪ್ರಪಂಚದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಆದರೆ ಏನು ಮಾಡೋಣ, ಒಬ್ಬ ಒಂದು ಕರ್ತವ್ಯವನ್ನು ನಿರ್ವಹಣೆ ಮಾಡುವುದಾದರೆ ಇನ್ನೊಬ್ಬ ಅದಕ್ಕೆ ಅಡ್ಡಿಯನ್ನುಂಟು ಮಾಡುವುದರ ಮೂಲಕವಾಗಿ ಅವನ ಧರ್ಮವನ್ನು ವಿರೋಧಿಸ್ತಾ ಇದ್ದಾರೆ. ಇದೆಲ್ಲವೂ ಅಲ್ಲಾಹುವಿನ ಕರುಣೆಯನ್ನು ಕಳೆದುಕೊಳ್ಳುವಂತಹ ಪರಿಯಲ್ಲವೇ? ಬಹಳ ಹಿಂದೆ, 5-6 ಶತಮಾನಗಳ ಹಿಂದೆ, ಬಹಳ ದೂರದ ತುರ್ಕಿಸ್ತಾನದಿಂದ ನಮ್ಮ ಹಿರಿಯರಾದಂತಹ ವಾವರ ಬಂದನಂತೆ ಇಲ್ಲಿಗೆ. ಈ ಭಾರತ ಭೂಮಿಯಲ್ಲಿ ತನ್ನ ಆಡಳಿತದ ಛಾಪನ್ನೊತ್ತಿ ನಮ್ಮ ವಂಶ ಬಹಳ ಕಾಲದಿಂದ ಬೆಳೆದುಕೊಂಡು ಬಂದಿತ್ತು. ಆದರೆ ಇಲ್ಲಿ ಈ ಹಿಂದೂಸ್ತಾನದ ಜನ ತುರ್ಕಿಸ್ತಾನದ ಪರ್ಷಿಯಾದ ಕಡೆಯಿಂದ ಬಂದ

0: ತಮ್ಮ ಧರ್ಮದಲ್ಲಿ ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಬದುಕತಕ್ಕಂತಹ ಪರಂಪರೆಯನ್ನು ಉಳಿಸಿ ಬೆಳೆಸಿ ನಡ್ಕೊಂಡು ಬರಲಿಲ್ಲವೆ. ಆದರೆ ಇತ್ತೀಚೆಗಿನ ದಿನಗಳಲ್ಲಿ ನಡೆಯುತ್ತಾ ಇರುವಂಥದ್ದೇ ಬೇರೆ. ಪೋರ್ಚುಗೀಸರಿರಬಹುದು ಅಥವಾ ಇನ್ನೊಂದು ಬಗೆಯ ಬೇರೆ ದೇಶದ ರಾಜರುಗಳಿರಬಹುದು, ಈ ನಾಡಿಗೆ ಬಂದು ಕೇವಲ ವ್ಯಾಪಾರದ ನಿಮಿತ್ತವಾಗಿ ಈ ನಾಡನ್ನು ಸೇರಿಕೊಂಡು ನಮ್ಮ ನಾಡಿನ ಸ್ವತ್ತುಗಳನ್ನು ಕಡಿಮೆ ಬೆಲೆಗೆ ಸ್ವೀಕರಿಸಿಕೊಂಡು ಅವರ ದೇಶದಿಂದ ತಂದಂತಹ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಿ ತನ್ಮೂಲಕವಾಗಿ ಶ್ರೀಮಂತರಾಗುತ್ತಾ ಇದ್ದಾರೆ. ನಮ್ಮ ನಾಡಿನ ಜನ ಆ ವಸ್ತುಗಳಿಗೆ ಮೋಹಗೊಂಡು ಅವುಗಳನ್ನು ಸ್ವೀಕರಿಸುವಂತಹ ನೆಲೆಗೆ ಬರ್ತಾ ಇದ್ದಾರೆ. ಈಚೆಗೆ ಬಂದಂತಹ ಈಸ್ಟ್ ಇಂಡಿಯಾ ಎನ್ನುವಂತಹ ಒಂದು ಕಂಪನಿ, ಬಹಳ ದೂರದಿಂದ ಬಂದಂತಹ ಒಂದು ವ್ಯಾಪಾರಿ ಸಂಸ್ಥೆಯಂತೆ ಅದು ಈ ನಾಡಿಗೆ ಬರುವುದರ ಮೂಲಕವಾಗಿ ಬೇರೇನೂ ಆದದ್ದಲ್ಲ, ಕೇವಲ ಒಂದು ವ್ಯಾಪಾರಿ ಸಂಸ್ಥೆ ಇಡೀ ರಾಜಕೀಯವಾದಂತಹ ಅರಸೊತ್ತಿಗೆಯನ್ನೇ ತನ್ನ ಮುಷ್ಟಿಯೊಳಗೆ ತಂದುಕೊಂಡದ್ದು ಅಂದರೆ ಇದಕ್ಕಿಂತ ದೊಡ್ಡ ಅವನತಿ ಇನ್ನೇನು ಅಲ್ಲ. ಇನ್ಯಾರನ್ನು ನಾವು ಯಾಕೆ ಹೇಳಬೇಕು? ನಮ್ಮ ಸಂತತಿಯಲ್ಲಿಯೇ ಹಿರಿಯನಾದಂತಹ ಜಹಾಂಗೀರನ್ ಎನ್ನುವಂತಹ ದೊರೆ ಈ ಈಸ್ಟ್ ಇಂಡಿಯಾ ಕಂಪನಿಗೆ ಮೊದಲ ಮಣೆ ಹಾಕಿದ ಎಂಬುದಾಗಿ ನಮ್ಮ ಹಿರಿಯರು ಹೇಳುವುದನ್ನು ನಾನು ಕೇಳಿದ್ದೇನೆ. ಏನು ಮಾಡೋಣ, ಬಹಳ ನಾಜೂಕಾದಂತಹ ವ್ಯವಹಾರವನ್ನು ಮಾಡಿಕೊಂಡು ನಮ್ಮ ನಾಡಿನ ಸಂಪತ್ತಿನಲ್ಲಿಯೇ ಬೆಳೆದಂತಹ ಈಸ್ಟ್ ಇಂಡಿಯಾದಂತಹ ಒಂದು ಕಂಪನಿ ನಮ್ಮ ನಾಡನ್ನೇ ಆಳುವಲ್ಲಿವರೆಗೂ ಮುಂದೆ ಬಂತಲ್ಲ. ಯಾವ ನಾಡಿನಲ್ಲಿ ದೊರೆಯಾದವನೊಬ್ಬ ತನ್ನ ಮಕ್ಕಳನ್ನು ಕಳೆದುಕೊಳ್ಳುತ್ತಾನೋ ಅಥವಾ ಮಕ್ಕಳನ್ನೇ ಪಡೆಯದೇ ಇರ್ತಾನೋ, ಅಂತಹ ನಾಡಿನ ದೊರೆ ತನ್ನ ಸಂತತಿಯನ್ನು ಪಡೆಯಲಿಲ್ಲ ಅಂತಾದರೆ ಆ ದೊರೆಯೊಂದಿಗೆ ವ್ಯವಹಾರವನ್ನು ಮಾಡಿಕೊಂಡಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿ ಆ ರಾಜ್ಯದ ಅರಸೊತ್ತಿಗೆಯನ್ನೇ ತನ್ನ ವಶ ಮಾಡಿಕೊಳ್ಳುತ್ತದೆ. ಹೀಗಾದ್ರೆ ಇನ್ನು ಹೆಚ್ಚು ದಿನ ಕಾಲ ಈ ದೇಶದ ಸ್ವತಂತ್ರರಾದಂತಹ ಸಾರ್ವಭೌಮ ಅಧಿಕಾರವನ್ನು ಪಡೆದಂತಹ ರಾಜರುಗಳು ಇಲ್ಲಿ ಬಾಳಿ ಬದುಕುವುದಕ್ಕಿದೆಯೇ? ನಮ್ಮ ನಾಡಿನ ಜನ ನಮ್ಮ ನಾಡನ್ನು ನಾವೇ ಆಳತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಕಳೆದುಕೊಂಡು ಪಾರತಂತ್ರಕ್ಕೆ ಒಳಗಾಗಬೇಕಾದಂತಹ ದುಸ್ಥಿತಿಗೆ ಒಳಗಾಗಬೇಕಾಗಲಿಲ್ವೆ? ಇಂತಹ ದುಸ್ಥಿತಿಯನ್ನು ನಿವಾರಿಸುವುದು ಹೇಗೆ? ಸಮಾನವಾದಂತಹ ಆಸಕ್ತಿಯುಳ್ಳ ಜನ, ಸ್ವಾತಂತ್ರ್ಯವನ್ನು ಪಡೆಯಬೇಕು ಎನ್ನುವಂತಹ ಆಸಕ್ತಿಯುಳ್ಳ ಜನ ನಮ್ಮಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವುದರ ಕುರಿತಾಗಿ ನಾನೊಂದು ಸಂಪರ್ಕ ಜಾಲವನ್ನೇ ಮಾಡಿದ್ದೇನೆ. ಹಾಗಾಗಿ ದೂರದ ಝಾನ್ಸಿಯಿಂದ, ದೂರದ ಮರಾಠರ ಪೇಶ್ವೆಯವರಿಂದ ನನಗೆ ಮಾರುತ್ತರ ಬಂದಿದೆ, ಮಾರೋಲೆ ಬಂದಿದೆ. ನನ್ನನ್ನು ಭೇಟಿ ಮಾಡುವಂತಹ ಉದ್ದೇಶದಿಂದ ಪೇಶ್ವೆ ವಂಶದ ತಾಂತ್ಯಾ ಟೋಪಿ ಬರ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಅವರ ನಿರೀಕ್ಷೆಯಲ್ಲಿದ್ದೇನಂತೆ.
1: ಬಾದಶಹರೇ, ಓಹೋ, ನಮಸ್ಕರಿಸಿಕೊಂಡಿದ್ದೇನೆ.
0: ಹೇಗೆ ಬರಬೇಕು? ಇದೋ ಯೋಗ್ಯವಾದಂತಹ ಆಸನವನ್ನಿರಿಸಿದ್ದೇನೆ, ಅಲಂಕರಿಸಿಕೊಳ್ಳಬೇಕು.
1: ಬಹಳ ಸಂತೋಷ. ಈ ಹೊತ್ತು ಭಾರತದ ಚಕ್ರವರ್ತಿಯಾಗುವ ಯೋಗ್ಯತೆಯುಳ್ಳವರು ತಾವು. ತಮ್ಮ ನೇತೃತ್ವದಲ್ಲಿ ಬಹಳ ದೂರಗಾಮಿಯಾದಂತಹ ಒಂದು ಚಟುವಟಿಕೆಗಳು ಅಥವಾ ಕ್ರಾಂತಿಗಳು ನಡೆಯಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ದುಷ್ಟರಾದಂತಹ ಉನ್ಮತ್ತರಾದಂತಹ ಆ ಪರದೇಶಿಗಳನ್ನ ಈ ನಾಡಿನಿಂದ ಕಿತ್ತೊಗೆದು ಭರತ ವಸುಂಧರೆಯ ಆ ಸ್ವಾತಂತ್ರ್ಯವನ್ನು ಗಳಿಸಬೇಕಾದಂತಹ ಅಗತ್ಯ ನಮಗಿದೆ. ಅದಕ್ಕಾಗಿ ನನ್ನದೊಂದು ಕೋರಿಕೆ ಇದೆ.
0: ಏನಂತ?

0: బహదూర్ షహరు తావు దెహలీయ రత్నసింహాసనం నేరిదంతహ మొఘలర కొనయ కొండి. ఈనాడిన ధర్మవన్ను మెచ్చి అదకే మాన్యత ఎన్నుకొట్టంతహ వంశ తమ్ముదు.
1: ಪರಧರ್ಮ ಸಹಿಷ್ಣುತೆ ನಮ್ಮ ವಂಶದ ಹಿರಿಮೆಯೂ ಹೌದು.
0: ಆದ್ದರಿಂದ ಆ ಕಾಲದ ಇತಿಹಾಸದಲ್ಲಿ ಭಾರತೀಯರಿಗೆ ಸಂತ್ರಸ್ತ ಸ್ಥಿತಿ ಬಂದದ್ದಿಲ್ಲ,
1: ಖಂಡಿತ ಇಲ್ಲ.
0: ಆದರೆ ಯಾವಾಗ ಬಿಳಿಮೋರೆಯ ಆ ಬ್ರಿಟಿಷರ ಇಲ್ಲಿಗೆ ಬಂದ್ರು ಆ ಬಳಿಕ ನಮ್ಮ ಪಾಡು ಹಾಳಾಗಿ ಹೋಯಿತು ನೋಡಿ.
1: ಜಗತ್ತನ್ನೇ ಆಳಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯಿಂದ ಹೊರಟು ಬಂದವರವರು.
0: ಹೌದು, ನಮ್ಮ ಮಹಾರಾಷ್ಟ್ರದಲ್ಲಿ ಪೇಶ್ವೆ ಬಾಜಿರಾಯರು ನನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದವರು. ನನಗೆ ರತ್ನಖಚಿತವಾದಂತಹ ಟೋಪಿಯನ್ನಿಟ್ಟು ರಘುನಾಥನಾದಂತಹ ನನ್ನನ್ನು ತಾತ್ಯಾ ಟೋಪೆ ಅಂತ ಕರೆದರು.

0: ಅವರ ದತ್ತುಪುತ್ರರಾದಂತಹ ನಾನಾ ಸಾಹೇಬರು ನನ್ನ ಆತ್ಮೀಯ ಗೆಳೆಯರು ಮಾತ್ರ ಅಲ್ಲ, ಅಲ್ಲೇ ಕುದುರೆ ಸವಾರಿಯನ್ನು ಮಾಡಿ ಗಂಡಸರಿಗಿಂತಲೂ ಹೆಚ್ಚು ವೀರಾಗ್ರಣಿ ಅಂತ ಅನ್ನಿಸಿಕೊಂಡಂತಹ ಝಾನ್ಸಿ ರಾಣಿ ಮನು ಅಂತ ಅವಳ ಹೆಸರು,
1: ಅವಳು
0: ಅವಳು ನಮ್ಮ ಜೊತೆಗಿದ್ದವಳು. ನಾವಿಬ್ಬರು ಸಮಾನವಾದಂತಹ ಮನಸ್ಸುಳ್ಳವರಾಗಿ ಭಾರತ ವಸುಂಧರಕ್ಕೆ ಸ್ವಾತಂತ್ರ್ಯವನ್ನು ತರಬೇಕು ಅಂತ ಆದಷ್ಟು ಪ್ರಯತ್ನ ಪಟ್ಟವರು. ಆದ್ರೆ ಕೈ ಸಾಗಲಿಲ್ಲ ದೊರೆಗಳೇ, ಸರಿಯಾದಂತಹ ನೇತೃತ್ವ ನಮಗೆ ಸಿಗಲಿಲ್ಲ.
1: ತಾತ್ಯಾ ಟೋಪಿ, ಈಗಾಗಲೇ ಬಂಗಾಳದಲ್ಲಿ ನಡೆದಂತಹ ಸನ್ಯಾಸಿ ದಂಗೆ, ಒರಿಸ್ಸಾದಲ್ಲಿ ನಡೆದಂತಹ ಜಮೀನುದಾರರ ಬಂಡಾಯ ಇತ್ಯಾದಿ ಇತಿಹಾಸದ ಪುಟಗಳಲ್ಲಿ ನಾವು ತೆರೆದು ನೋಡಿದರೆ ಈ ಹೋರಾಟಕ್ಕೆ ಒಂದು ಸುಂದರವಾದಂತಹ ಇತಿಹಾಸವೇ ಇದೆ.
0: ಹೌದು,
1: ಇದನ್ನು ಮುಂದುವರಿಸಿ ನಾವು ಇನ್ನಷ್ಟು ವ್ಯವಸ್ಥಿತವಾಗಿ ಹೇಗೆ ಮಾಡಬಹುದು ಎನ್ನುವುದರ ಕುರಿತಾಗಿ ಚಿಂತನೆ ಮಾಡಬೇಕು ಅಂತ ನಾನು ನಿಮ್ಮನ್ನೆಲ್ಲ ಮತ್ತೆ ಈ ಕಡೆಗಾಗಿ ಬರಮಾಡಿ.
0: ಆಂಗ್ಲರ ದಬ್ಬಾಳಿಕೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ, ಸೈನ್ಯದಲ್ಲಿ ನಮ್ಮವರಿಗೆಲ್ಲ ಕನಿಷ್ಠವಾದಂತಹ ಸ್ಥಾನಮಾನಗಳನ್ನು ಕೊಡುವುದು,
1: ಸುಬೇದಾರ ಅದಕ್ಕಿಂತ ಹೆಚ್ಚಿನದಿಲ್ಲವಂತೆ,
0: ಒಂದು 70 ಹಣ ಸಿಗುವಷ್ಟು ಮಾತ್ರ ನಾಣ್ಯಗಳನ್ನು ಕೊಡುವಂತಹ ಒಂದು ಸಂಬಳದ ಹುದ್ದೆ ಇರುವಂತದ್ದು.
1: ಕೇವಲ ಹಣಕ್ಕೋಸ್ಕರವಾಗಿ ನಮ್ಮ ನಾಡಿನವರು ಅವರ ಸೈನಿಕರಾಗಿ ಜೀತದಾಳುಗಳಾಗಿರತಕ್ಕಂತಹ ಪರಿಸ್ಥಿತಿ ಬಂದು ಹೋಯಿತು.
0: ಅಷ್ಟು ಮಾತ್ರ ಅಲ್ಲ ದೊರೆಗಳೇ, ಇತ್ತೀಚೆಗೆ ನಡೆದಂತಹ ಒಂದು ವಿದ್ಯಮಾನ ನಮ್ಮ ಸ್ವಾಭಿಮಾನವನ್ನು ಕೆಣಕುವಂತಹದ್ದು. ಸೈನ್ಯದಲ್ಲಿರುವಂತಹ ಸೈನಿಕರಿಗೆ, ಅವರು ಮುಸಲ್ಮಾನರಾಗಿದ್ದರೆ ಅವರಿಗೆ ಹಂದಿಯ ನೆಣ, ಅವರು ಹಿಂದೂಗಳಾಗಿದ್ದರೆ ಅವರಿಗೆ ಗೋಮಾತೆಯ ನೆಣ, ಇದನ್ನು ಸವರಿದಂತಹ ತೋಟಗಳನ್ನು ಕೊಡುವಂತಹ ಒಂದು ಪದ್ಧತಿ ಬಂತಂತೆ. ಸ್ವಾಭಿಮಾನಿಗಳನ್ನು ಧಿಕ್ಕರಿಸುವ ಹಾಗಿಲ್ಲ, ಬದುಕಬೇಕಾಗಿದ್ರೆ ಅವರ ಹುದ್ದೆಯಲ್ಲಿ ಇರಬೇಕು, ಅವರ ಉದ್ಯೋಗವನ್ನು ಮಾಡಬೇಕು. ಇಂತಹ ಸ್ಥಿತಿಯಲ್ಲಿ ಒಬ್ಬ ಸ್ವಾಭಿಮಾನಿ ಭಾರತೀಯ ಹೇಗೆ ಬದುಕಬೇಕು ಹೇಳಿ? ಮುಂದಿನ ಜನಾಂಗ ಆ ಸ್ವಾತಂತ್ರ್ಯದ ಹೊಂಗನಸನ್ನು ಹೇಗೆ ನನಸನ್ನಾಗಿ ಮಾಡುವುದಕ್ಕೆ ಸಾಧ್ಯ? ಈ ಬಗ್ಗೆ ನಾವು ಯೋಚಿಸಬೇಕು. ನಾವು ಇಡೀ ಪ್ರಾದೇಶಿಕವಾದಂತಹ ಸಂಘಟನೆ ಜೊತೆಗೆ ಇಡೀ ರಾಷ್ಟ್ರದ ಸಂಘಟನೆಯನ್ನು ಮಾಡಬೇಕಾದಂತಹ ಒಂದು ಕೆಲಸ ಆಗಬೇಕಾಗಿದೆ. ಮೊತ್ತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಅದಕ್ಕೆ ನಾಂದಿಯನ್ನು ಹಾಡಬೇಕಾಗಿದೆ ಸ್ವಾಮಿ.
1: ಇದರ ನೇತೃತ್ವವನ್ನು ವಹಿಸಿಕೊಳ್ಳುವುದಕ್ಕೆ ನಾನಂತೂ ವೃದ್ಧ, ವಯೋವೃದ್ಧ.
0: ಹೌದು,
1: ಏನಿದ್ದರೂ ಸಲಹೆ ಸೂಚನೆಗಳನ್ನು ಕೊಟ್ಟೇನು, ನಮ್ಮದಾದಂತಹ ಬಲವನ್ನು ನಾನು ಹಂಚಿಕೊಟ್ಟೇನು. ಈ ನಾಡಿನಲ್ಲಿ ಆಳುತ್ತಿರುವಂತಹ ಯಾವೆಲ್ಲ ದೊರೆಗಳಿದ್ದಾರು, ದೇಶ ಪ್ರೇಮಿಗಳಿದ್ದಾರು, ನಮ್ಮ ದೇಶ ನಿಜವಾಗಿಯೂ ಹಾಳಾದದ್ದು ಕೇವಲ ಹಣದಾಸೆಯಿಂದ, ಕೇವಲ ಅಧಿಕಾರದಾಸೆಯಿಂದ, ವಿದೇಶಿಯರಿಗೆ ಮಣೆ ಹಾಕಿದ ಹಸೆಯನ್ನು ಬಿಡಿಸಿದಂತಹ ರಾಜರುಗಳಿಂದಲೇ ಹೊರತು ಪೃಥ್ವಿರಾಜನಂತಹ ದೇಶ ಪ್ರೇಮಿಗಳಿಂದಲ್ಲ. ಆದ್ದರಿಂದ ದೇಶ ಪ್ರೇಮಿಗಳಾದಂತಹ, ಸಂಸ್ಕೃತಿ ಪ್ರೇಮಿಗಳಾದಂತಹವರು ಯಾರಿದ್ದಾರೆ, ಅಂಥವರನ್ನು ನಾವು ನೋಡಿಕೊಂಡು ಅವರನ್ನು ಸಂಘಟನೆ ಮಾಡಿ ಯೋಗ್ಯವಾದಂತಹ ದಿನವೊಂದನ್ನು ನಿಶ್ಚಯಿಸಿ ನಮ್ಮ ದಂಗೆಯ ಸ್ಫೋಟವನ್ನು ಮಾಡೋಣ.
0: ದಂಗೆ ಮಾಡಬೇಕು ಅಂತಲೂ ಪ್ರಕಾಶವಾಗಿ ಮಾಡುವ ಹಾಗಿಲ್ಲ, ಆದಷ್ಟು ಗುಟ್ಟಿನಲ್ಲಿ ನಮ್ಮ ವ್ಯವಹಾರ ಆಗಬೇಕು. ಆಂಗ್ಲರ ಕಿವಿಗೆ ಮುಟ್ಟದ ಹಾಗೆ, ಅವರ ಕಣ್ಣಿಗೆ ಕಾಣದ ಹಾಗೆ ನಾವು ಬಹಳಷ್ಟು ನೇಪಥ್ಯದಲ್ಲಿದ್ದುಕೊಂಡು.
1: ಅದಕ್ಕಾಗಿ ನಮ್ಮಲ್ಲೊಂದು ತಂತ್ರ ಇತ್ತು. ಹಳೆಯ ತಂತ್ರ.
0: ಯಾವ ತಂತ್ರ ಹೇಳಿ?
1: ಒಂದು ಸಂದೇಶವನ್ನು ರವಾನೆ ಮಾಡಬೇಕಾದ್ರೆ ಬಹಳ ಹಳೆಯ ಕಾಲದ ಪದ್ಧತಿ ಇದು. ರೊಟ್ಟಿಯನ್ನು ಕಳಿಸುವುದು, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ರೊಟ್ಟಿಯನ್ನು ಮಾತ್ರ ಕಳಿಸುವುದರಲ್ಲಿ ಯಾವುದೇ ರೀತಿಯಾದಂತಹ ಬರವಣಿಗೆಗಳಿಲ್ಲ. ರೊಟ್ಟಿ ಎನ್ನುವುದೊಂದು ಸಾಂಕೇತಿಕವಾದಂತಹ ವಸ್ತು.
0: ಆ ರೊಟ್ಟಿಯನ್ನು ಅವರು ಸ್ವೀಕರಿಸಿದ ಅವರು ರೊಟ್ಟಿ ಮಾಡಿ ಬೇರೆ ಕಡೆಗೆ,
1: ಒಪ್ಪಿಗೆ ಇದ್ರೆ ಹೊಸ ರೊಟ್ಟಿಯನ್ನು ತಯಾರು ಮಾಡಿ ಇನ್ನೊಂದು ಊರಿಗೆ ಅವರು ಕಳಿಸಿಕೊಡ್ತಾರೆ. ಹಾಗಾಗಿ ಕ್ರಾಂತಿಯ ಸಂದೇಶ ರೊಟ್ಟಿಯ ಮೂಲಕವಾಗಿ ಆಗಲಿ,
0: ಸಂಘಟನೆ ಜಾಲ ಹೀಗೆ ನಡೆಯಲಿ.
1: ಈ ನಾಡಿನಲ್ಲಿ ಇನ್ನೊಂದು ಬಗೆಯದಾದಂತಹ ಪದ್ಧತಿಯು ಇದೆಯಂತೆ. ಕಮಲದ ಹೂವುಗಳನ್ನು ಒಪ್ಪಿಗೆಯ ಸೂಚನೆಯಾಗಿ ಕೊಡುವುದು, ಆ ರೀತಿಯಲ್ಲಿಯೂ ಕೂಡ ಸಂದೇಶಗಳು ರವಾನೆಯಾಗಲಿ. ರೊಟ್ಟಿ ಮತ್ತು ಕಮಲ ಎನ್ನುವಂತಹ ಎರಡು ಸಾಂಕೇತಿಕವಾದ ವಸ್ತುಗಳ ಮೂಲಕವಾಗಿ ದೇಶ ಪ್ರೇಮಿಗಳ ಹೋರಾಟ ಆರಂಭವಾಗಲಿ.
0: ಆ ಸಂಗ್ರಾಮದ ದಿನ ಯಾವುದು ಅಂತ ಆಮೇಲೆ ನಿರ್ಧಾರ ಮಾಡೋಣ.
1: ಆದೀತು.

0: ಅರಮನೆಯ ತಲಪಾಯ ಉರುಳಿತು ಎಂದಾದರೆ ಮತ್ತೆ ಆ ಅರಮನೆ ಉಳಿಯುವುದಕ್ಕೆ ಸಾಧ್ಯ ಇದೆಯೇ? ರಕ್ಷಕರಾಗಿ ಒಳಗೆ ಉಳಿಯುವವರು ತಮ್ಮ ರಕ್ಷಣೆಯ ಗೋಡೆಯನ್ನು ಮುರಿದ್ರು ಎಂದಾದರೆ ಮತ್ತೆ ಅವರು ಒಳ್ಳೆಯ ರೀತಿಯಲ್ಲಿ ಬಾಳುವುದಕ್ಕಿದೆಯೇ? ಆಂಗ್ಲರು ಈ ರಾಷ್ಟ್ರದ ಸಂಪತ್ತನ್ನು ದೋಚುವುದಕ್ಕೆ ಮುಂದಾದ್ರು, ಅಷ್ಟು ಮಾತ್ರವಲ್ಲ ನಮ್ಮನ್ನು ಬಾಧಿಸುವುದಕ್ಕೂ ಪೀಡಿಸುವುದಕ್ಕೂ ಮುಂದಾದ್ರು. ಅದರ ಪರಿಣಾಮವಾಗಿ ಆಂಗ್ಲರ ಕೈಗಳಿಗೆ ದುಡಿಯುವಂತ ಶಸ್ತ್ರಾಸ್ತ್ರ ಪಡೆಯವರೆಲ್ಲರೂ ಇಂದು ವಿರೋಧಿಗಳಾಗಿದ್ದಾರೆ. ಧಾರ್ಮಿಕ ಭಾವನೆಗೆ ತೊಂದರೆಯಾಗುವಂತ ಕಾರ್ಯಗಳನ್ನೆಲ್ಲ ಇವರು ಮಾಡಿಬಿಟ್ರಲ್ಲ. ಮಂಗಳ ಪಾಂಡೆ ಎನ್ನುವಂತಹ ಶಸ್ತ್ರಾಸ್ತ್ರ ಪಡೆಯ ಸೈನಿಕನಾಗಿರುವಂತ ನಾನು ಕೂಡ ಕ್ರೋಧಗೊಂಡಿದ್ದೇನೆ. ನನ್ನ ಜೊತೆಗೆ ಅದೆಷ್ಟೋ ಮಂದಿಗಳು ಕ್ರೋಧಗೊಂಡು ನನ್ನ ಬೆನ್ನಡೆಯಲ್ಲೇ ಬರುತ್ತಾ ಇದ್ದಾರೆ. ಮುಸಲ್ಮಾನರಾಗಿರುವವರಿಗೆ ಹಂದಿಯ ಕೊಬ್ಬನ್ನು, ಅದು ಕೂಡ ನಾವು ಬಳಸುವಂತಹ ಶಸ್ತ್ರಾಸ್ತ್ರದೊಳಗೆ ಹಾಕುವಂತಹ ಮದ್ದು ಗುಂಡಿಗೆ ಅದರ ನೆಣವನ್ನು ಪೂಸಿಕೊಟ್ಟಿದ್ದಾರಲ್ಲ. ಹಿಂದೂಗಳಿಗೆ ಗೋವಿನ ಕೊಬ್ಬನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಬಾಯಿಯ ಮುಖೇನ ಕಚ್ಚಿ ನಾವು ಈ ಶಸ್ತ್ರಾಸ್ತ್ರವನ್ನು ಉಪಯೋಗಿಸಬೇಕಾಗುತ್ತದೆ. ಇಂಥ ಅನ್ಯಾಯ ಆಗಿದೆ ಎನ್ನುವಾಗ ಯಾರು ತಾನೇ ವಿರೋಧಿಸದೆ ಸುಮ್ಮಗುಳಿಯುತ್ತಾರೆ? ಆ ಕಾರಣದಿಂದಾಗಿ ಇಂದು ಈ ಕ್ಷಣದಲ್ಲಿ ಈ ಮೀರತ್ತಿನ ಈ ಪ್ರದೇಶದಿಂದ ಆಂಗ್ಲರನ್ನು ವಿರೋಧಿಸುವುದಕ್ಕಾಗಿ ಮುಂದಾಗುತ್ತೇನೆ, ಮುಂದಾಗುತ್ತೇನೆ. ನಿಮ್ಮನ್ನು ವಿರೋಧಿಸುವುದಕ್ಕಾಗಿ ಬಂದಿರುವಂತಹ ಭಾರತೀಯ ಪಡೆ ನಮ್ಮದಾಗಿದೆ.
1: ಭಾರತೀಯರು ಭಾರತೀಯರು ಭಾರತ

0: ವರದಿಯರೇ.
1: ಏನಯ್ಯ ಅಧಿಕಾರಿ,
0: ಮೀರತ್ ಇವತ್ತು ನಮ್ಮ ಸ್ವಾಧೀನವಾಗಿದೆ. ಮರಳಿ ನೀವು ಅದನ್ನು ಇವತ್ತು
1: ಕೈ ಏರಿ ಪಡೆದುಕೊಳ್ಳುತ್ತೆ.
0: ಹಾಕುವಾಗೆ ಕಾಣುತ್ತಾ ಉಂಟು ಆ ಕಡೆಗೆ. ಎಲ್ಲರದ್ದು ಬೊಬ್ಬೆ ಕೇಳುತ್ತಾ ಇದೆ ನಮ್ಮ ಕಿವಿಗಳಿಗೆ. ಮುಂದೊತ್ತಿ ಬಂದಿದ್ದೀರಲ್ಲ ನೀವು ಭಾರತೀಯರು, ಈ ಕಡೆಗೆ ಭಾರತೀಯರು ಅಂತ ನಾವು ಗ್ರಹಿಸಿದ್ದೆ.
1: ಅದು ತಪ್ಪಿ ಹೋಗಿದೆ.
0: ನಮ್ಮ ವ್ಯವಹಾರದ ಕಡೆಗೆ ಕೈ ಹಾಕ್ಲಿಕ್ಕೆ ಇಲ್ಲ ಅಂತ ಗ್ರಹಿಸಿದ್ದೆವು. ಆದ್ರೆ ನೀವು ಏರಿ ಬಂದ ದರ್ಪವನ್ನೆಲ್ಲ ನೋಡುವಾಗ ಮೊದಲಿನ ಹಾಗೆ ನಿಮ್ಮಲ್ಲಿ ಎಲ್ಲ ಇದ್ದದ್ದೆಲ್ಲ ನಮ್ಮಲ್ಲಿರೋದು. ಬೇಕಾದಂತ ಮದ್ದು ಗುಂಡುಗಳು ಬೇಕಾದಂತಿದೆ. ಇಲ್ಲಿಂದು ಕಚ್ಚಿ ಆಚೆ ಬಿಸಾಡಿದರೆ ನಿಮ್ಮ ಗುಂಪು ಘರ್ಷಣೆ ಇಲ್ಲ, ಅಲ್ಲಿ ಸ್ಮಶಾನವೇ.
1: ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ನಾವು ನಿಷ್ಠಾವಂತರಾಗಿ ದುಡಿತಿದ್ದಂತಹ ನಮ್ಮ ಭಾವನೆಗಳಿಗೆ ವಿರೋಧವನ್ನು ಒಡ್ಡಿದವರು ತಾವುಗಳು. ಶಸ್ತ್ರಾಸ್ತ್ರಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬಾರದೆನ್ನುವ ನೆಲೆಯಲ್ಲಿ
0: ಹೇಳಿದಾಗೆ ಕೇಳಿದರೆ ನೀವು ಬದುಕಿದ್ದೀರಾ?
1: ವಂಚನೆ ಮಾಡಿದ್ದೀರಲ್ಲ, ವಂಚನೆಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡುತ್ತೇನೆ. ನಿಮ್ಮ ಶಸ್ತ್ರಾಸ್ತ್ರವನ್ನು ಸೆಳೆದು ನಿಮ್ಮನ್ನೇ ಕೊಂದು ಮುಗಿಸ್ತೇನೆ.

0: ಮಾತಾ ಟೋಪಿ.
1: ನಮ್ಮ ನಿರೀಕ್ಷೆ ಸುಳ್ಳಾಗಲಿಲ್ಲ. ಅಖಂಡ ಭಾರತ ದೇಶದಲ್ಲಿ ಒಂದು ಸಂಚಲನ ಪ್ರಾರಂಭ ಆಗಿದೆ. ಅದರ ಪರಿಣಾಮವೇ ಅಲ್ವೇ 1857 ಇದೀಗ ನಡೆದಂತಹ ಮೊದಲ ಸಂಗ್ರಾಮ, ಮೊತ್ತ ಮೊದಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇದನ್ನೆಲ್ಲ ನಾವು ಘೋಷಣೆ ಮಾಡಿದೆವು. ಈ ಹೊತ್ತಿಗೆ ನಮ್ಮ ಜೊತೆಗಾರರನ್ನು ಕೆಲವರನ್ನು ನಾವು ಕಳ್ಕೊಂಡಿದ್ದೇವೆ. ಆ ದುಃಖ ನಮಗಿದೆ. ಹಾಗಂತ ಅಖಂಡವಾದಂತಹ ಒಂದು ರಾಷ್ಟ್ರೀಯ ಭಾವನೆ ನಮ್ಮಲ್ಲಿ ಬಂತಲ್ಲ, ಇದು ಬಂದು ಮುಂದೆ ಈ ಚಿತ್ರಣ ಭವ್ಯವಾಗಬೇಕು ಅಂತ ಇದ್ರೆ, ಭವ್ಯವಾದಂತಹ ಸ್ವತಂತ್ರ ಭಾರತದ ನಿರ್ಮಾಣ ಆಗಬೇಕಾಗಿದ್ರೆ ವಿದ್ಯುಕ್ತವಾಗಿ ಅದಕ್ಕೊಬ್ಬ ನಾಯಕ ಅಂತ ಆಗಬೇಕು. ಆದ್ದರಿಂದ ನಾವೆಲ್ಲ ತೀರ್ಮಾನ ಮಾಡಿಕೊಂಡಿದ್ದೇವೆ.
0: ಈಗಾಗಲೇ ಪಂಜಾಬ್, ದಿಲ್ಲಿ ಮುಂತಾದಂತಹ ಬಿಹಾರದವರೆಗೆ ವ್ಯಾಪಿಸಿಕೊಂಡಂತಹ ಈ ಒಂದು ದಂಗೆ ಮತ್ತು ಬ್ರಿಟಿಷರ ವಿರುದ್ಧವಾದಂತಹ ನಮ್ಮ ಗೆಲುವು ಉಳಿಬೇಕು ಮಾತ್ರ ಅಲ್ಲ, ಬ್ರಿಟಿಷರು ಈ ದೇಶವನ್ನು ಬಿಟ್ಟು ತೊಲಗಬೇಕು, ಇಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕು ಅಂತಾದ್ರೆ ನಮ್ಮಲ್ಲಿ ಒಂದು ತಪ್ಪಾಗಿದೆ ತಾತ್ಯಾ ಟೋಪಿ.
1: ಏನು?
0: ನಾವು ಒಂದು ಯೋಜನಾಬದ್ಧವಾಗಿ ಒಂದು ಕಾರ್ಯವನ್ನು ಮಾಡಿದರೆ ಮಾತ್ರ ಎಲ್ಲ ಪ್ರತಿಫಲವನ್ನು ನಿರೀಕ್ಷೆಯಂತೆ ಪಡೆಯುವುದಕ್ಕೆ ಸಾಧ್ಯವೋ ಏನೋ.
1: ಹೌದು,
0: ಸಿಪಾಯಿಗಳು ದಂಗೆಯನ್ನು ಮಾಡುವಲ್ಲಿ ನಾವು ನಿರ್ಧರಿಸಿದ ದಿನಾಂಕದಿಂದಲೇ 20 ದಿನ ಮುಂಚಿತವಾಗಿಯೇ ಇದನ್ನು ಆರಂಭ ಮಾಡಿದ್ರು.
1: ಆದ್ದರಿಂದ ವೈಫಲ್ಯ ಆಯಿತು,
0: ಒಂದು ಮಟ್ಟಿಗೆ ವೈಫಲ್ಯವೇ ಆಯಿತು.
1: ಇಲ್ಲದ್ರೆ ಇದಕ್ಕೆ ಪ್ರಥಮ ಅಂತ ಹೆಸರಲ್ಲ, ಇದು ಸ್ವಾತಂತ್ರ್ಯ ಸಂಗ್ರಾಮವಾಗಿ ನಿರ್ಣಯವೇ ಆಗ್ತಾ ಇತ್ತು.
0: ಈಗಾಗಲೇ ನಡೆದಂತಹ ಎಲ್ಲ ಹೋರಾಟಗಳ ಫಲಶ್ರುತಿಯಾಗಿ ಈ ಹೋರಾಟ ಕಿರೀಟಪ್ರಾಯವಾಗಿರುತ್ತಿತ್ತು. ಅಲ್ಲಿಗೆ ಬ್ರಿಟಿಷರ ಆಡಳಿತ, ಕಂಪನಿಯ ಆಡಳಿತ ನಿಂತು ಹೋಗುತ್ತಿತ್ತು. ಆದರೆ ಅದರ ಬದಲಿಗೆ ಕೇವಲ ಒಂದು ತಾತ್ಕಾಲಿಕವಾದ ಫಲ ಮಾತ್ರ ನಮಗೆ ಸಿಕ್ಕಿತಷ್ಟೇ.
1: ಆದರೂ ಸ್ವಾಭಿಮಾನ ಕೆರಳಿದೆ, ಭಾರತೀಯರಲ್ಲಿ ಕೆಚ್ಚು ಉಂಟು ಅಂತ ಗೊತ್ತಾಗಿದೆ.
0: ಖಂಡಿತ.
1: ಆದ್ದರಿಂದ ವಿದ್ಯುಕ್ತವಾದಂತಹ ಒಂದು ನಾಯಕತ್ವ ಅದು ತಮ್ಮ ಮುಖಾಂತರ ಆಗಬೇಕು. ದೆಹಲಿಯ ರತ್ನ ಸಿಂಹಾಸನದಲ್ಲಿ ತಮಗೆ ಕಿರೀಟ ಧಾರಣೆಯನ್ನು ಮಾಡಿ ತಮ್ಮನ್ನೇ ಸ್ವತಂತ್ರ ಭಾರತದ ಮಹಾನಾಯಕ ಅಥವಾ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತೇವೆ ನಾವು.
0: ನೀವೆಲ್ಲ ಜೊತೆಗಿದ್ದೀರಿ ಅಂತ ಆದ್ರೆ ಈ ಹೋರಾಟದಲ್ಲಿ ಮುಂದುವರಿಯುವುದಕ್ಕೆ ನಾನು ಕೂಡ ತುಂಬಾ ಇಷ್ಟಪಡ್ತಾ ಇದ್ದೆ.
1: ನಿಮ್ಮ ಮಾರ್ಗದರ್ಶನ ಇದ್ರೆ ಸಾಕು, ಕೆಲಸ ಮಾಡುವುದಕ್ಕೆ ನಾವಿದ್ದೆ.
0: ದೇವರ ಕರುಣೆಯೂ ನಮ್ಮ ಬೆನ್ನಿಗಿರಲಿ.
1: ಸರಿ.
2: ಅತಿ ಕೋಪದಿಂದ ಪಡೆ ಕ್ರೌರ್ಯದಲ್ಲಿ ಹಾಯ್ದು ಬಹದೂರ್ಷನನ್ನು ಬಂದಿದು ಅತಿಕ್ರಮಿಸಿ ದೇಶ ನಾಯಕರ ಸೆರೆಗಿಕ್ಕಿ ಕುಟಿಲ ದಯನೀತಿಯನ್ನು ಮೆರೆಯೆ
3: ಏನು? ನಮ್ಮ ಸೈನ್ಯದ ದಬ್ಬಾಳಿಕೆಯಿಂದ, ಒಡೆದು ಆಳುವ ನೀತಿಯಿಂದ ಈ ಭಾರತ ದೇಶವನ್ನು ಆಕ್ರಮಿಸಿಕೊಂಡು ನಮ್ಮ ಆಧಿಪತ್ಯವನ್ನು ನಾವು ಮೆರೆಯುತ್ತಾ ಇದ್ದೆವು. ಏನೋ ಕೆಲವೆಲ್ಲ ಸಂಘಟನೆಗಳು ಸೇರಿಕೊಂಡು ನಮ್ಮ ಆಧಿಪತ್ಯಕ್ಕೆ ಸಂಚಕಾರವನ್ನು ತಂದಿದೆ. ನಮ್ಮ ಅಳಿವುಳಿವಿನ ಪ್ರಶ್ನೆ ಇದು. ಇಂತಹ ವಿದ್ಯಮಾನಗಳನ್ನು ನಾವು ಮೊಳಕೆಯಲ್ಲಿ ಚೀಟಿ ಹಾಕಬೇಕು, ನಮ್ಮದಾದಂತಹ ಹಿತಾಸಕ್ತಿಗಳನ್ನು ಮೆರೆಯಬೇಕು. ನಮಗೆ ಮುಖ್ಯ ಯಾವುದು? ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ, ನಮಗೆ ನಮ್ಮ ಹಿತಾಸಕ್ತಿಯೇ ಮುಖ್ಯ. ಅದಕ್ಕಾಗಿ ಈ ಭಾರತೀಯರನ್ನು ಬಗ್ಗುಬಡಿದು ಅವರ ಅಧಿಪತಿಯೆಂದೆನಿಸಿಕೊಂಡಂತಹ ಬಹದ್ದೂರ್ ಷಾನನ್ನೇ ನಾವು ಮೂಲೋತ್ಪಾಟನ ಮಾಡಿದರೆ ನಮ್ಮ ಉದ್ದೇಶ ಸಫಲ ಆಗ್ತದೆ. ಅದಕ್ಕಾಗಿ ಬಹದ್ದೂರ್ ಷಾನ್ ಹತ್ರ ಗಮನಿಸ್ತಾ ಇದ್ದೇನೆ. ಬಹದ್ದೂರ್ ಷಾನೆ
0: ಏರಲ ಕೆಂಪು ಮೂತಿಯವನೇ,
3: ಈ ಇಡೀ ವಯಸ್ಸಿನಲ್ಲಿ ನಿಮಗೆ ಚಕ್ರಾಧಿಪತ್ಯ ಬೇಕೇನೋ?
0: ಇದೆಲ್ಲ ನಾವು ಕೇಳಿ ಪಡೆದದ್ದಲ್ಲ, ತಾನಾಗಿ ಒದಗಿ ಬಂದದ್ದು.
3: ಈ ಯುವಕರನ್ನೆಲ್ಲ ನಂಬಿಕೊಂಡು ನೀನು ಚಕ್ರಾಧಿಪತಿ ಅಂತ ಹೇಳಿಸಿಕೊಳ್ತೀಯ ಇದೆಯಲ್ಲ, ಇದು ನಿನಗೆ ದಕ್ಕದೇ ಅಂತ ತಿಳಿದೀಯ?
0: ದಕ್ಕಿಸಿಕೊಂಡೇವು.
3: ಸಾಧ್ಯವೋ? ನಮ್ಮಲ್ಲಿರುವಂತ ಶಸ್ತ್ರಾಸ್ತ್ರಗಳೇನು,
0: ಎಲ್ಲ
3: ಗುಂಡುಗಳೇನು, ಇವೆಲ್ಲವುಗಳ ಮುಂದೆ ನಿಮ್ಮ ಬಲ ನಿಲ್ಲದು. ಆದ್ದರಿಂದ ಎಚ್ಚರಿಸ್ತಾ ಇದ್ದೇನೆ,
0: ನಮ್ಮಲ್ಲಿರುವಂತಹ ಯುವಕರನ್ನು ನಾವು ಮುಂದಿನ ತಲೆಮಾರಿನ ನಾಯಕರನ್ನಾಗಿ ಸೃಷ್ಟಿ ಮಾಡುತ್ತೇವೆ. ನಿಮ್ಮಲ್ಲಿ ನಮ್ಮ ಯಾರು ಡಾಲ್ ಹೌಸಿಯ? ಏನೊಂದು ಕಾಯ್ದೆಯನ್ನಿಲ್ಲಿ ತರುವುದಕ್ಕೆ ಹೊರಟ? ನಿಮ್ಮ ನಾಡಿನಲ್ಲಿ ಮಾಡಿ ಕಾಯ್ದೆಯನ್ನು. ಈ ನಾಡಿನಲ್ಲಿ ಹುಟ್ಟಿಕೊಂಡಂತಹ ರಾಜರು ನಾವು ಸಂತತಿಯನ್ನು ಹೊಂದಿಲ್ಲವಾದರೆ ಆಡಳಿತವನ್ನು ಕಂಪನಿಗೆ ವಹಿಸಿಕೊಡಬೇಕು. ಎಂತಹ ಸಂಬಂಧ?
3: ಅದು ನಮ್ಮ
0: ಯಾರು ಒಪ್ಪುವುದಕ್ಕೆ ಸಾಧ್ಯ ಉಂಟೆ? ಇಂಥದ್ದನ್ನು ನಡೆಸುವುದಕ್ಕೆ ನಾವು ಬಿಡುವವರಲ್ಲ. ಹೊಸ ಹೊಸ ಹೊಂತಕಾರಿಗಳನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡಿ
3: ಸಿದ್ಧಪಟ್ಟದಿಂದ ಇಳಿಯತಿಯಲ್ಲ, ಇಳಿಸಬೇಕು.
0: ನೋಡೋಣ.

0: ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಧರ್ಮ ಯಾವುದು? ನನ್ನನ್ನು ಕೇಳಿದರೆ ಅದು ಮಾನವ ಧರ್ಮ. ಮಾನವನಲ್ಲಿ ಮಾಧವನನ್ನು ಕಾಣಬೇಕಾದಂತಹ ಪ್ರವೃತ್ತಿ ನಮ್ಮಲ್ಲಿ ಬರಬೇಕು. ಒಬ್ಬನನ್ನು ಮತ್ತೊಬ್ಬ ಗೌರವಿಸುವಂಥದ್ದು, ಒಬ್ಬ ಮನುಷ್ಯನಿಗೆ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡುವಲ್ಲಿ ಯಾವತ್ತೂ ಸಂಕುಚಿತ ಮನೋಭಾವ ಇರಬಾರದು. ಇದನ್ನು ಆರಂಭದಿಂದಲೂ ಹೇಳಿಕೊಂಡು ಬಂದವ ನಾನು. ಮೋಹನದಾಸ ಕರಮಚಂದ ಗಾಂಧಿ ಅಂತ ನನ್ನನ್ನು ಕರೆಯುತ್ತಾರೆ. ನಮ್ಮ ತಂದೆಯವರು, ನನ್ನ ತಾಯಿಯವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಅಂತ. ಆದ್ದರಿಂದ ಆರಂಭದಲ್ಲಿ ನನ್ನ ತಾಯಿ ನನಗೆ ಹೇಳಿದ್ದೇನು, ಶ್ರವಣಕುಮಾರನ ಕಥೆಯನ್ನು, ಸತ್ಯ ಹರಿಶ್ಚಂದ್ರನ ಕಥೆಯನ್ನು. ಅವರ ಬದುಕಿನ ಧ್ಯೇಯ, ಅವರ ತತ್ವ ಅದು ನನ್ನ ಬದುಕಿಗೂ ಬರಲಿ ಅಂತ ಅವರು ಹೇಳಿರಬೇಕು. ನನ್ನ ತಂದೆ ತಾಯಿಯವರು ನಾನು ಹಾಗೆ ನಡ್ಕೊಂಡು ಬಂದವ. ಹಾಗಂತ ಮನುಷ್ಯ ಸಾಧಕನಾಗಬೇಕು, ಏನಾದರೂ ಸಾಧಿಸಬೇಕು ಎನ್ನುವ ಕನಸುಳ್ಳದ್ರಿಂದಲೇ ನಾನು ಇಂಗ್ಲೆಂಡಿಗೆ ಹೋದೆ. ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದೆ. ಮರಳಿ ಭಾರತಕ್ಕೆ ನಾನು ಬಂದೆ. ಆದರೂ ಸಾಮಾಜಿಕವಾದಂತಹ ಈ ಭೇದ ಭಾವವನ್ನು ಕಂಡು ನನ್ನ ಮನಸ್ಸು ರೋಸಿ ಹೋಯಿತು. ಯಾವುದೋ ಕಾರಣಕ್ಕೆ ದಕ್ಷಿಣ ಆಫ್ರಿಕಕ್ಕೆ ನಾನು ಹೋಗಬೇಕಾಯಿತು. ಸುಮಾರು 20 ವರ್ಷ ನಾನು ಅಲ್ಲಿದ್ದೆ. ಆದರೆ ಆಫ್ರಿಕಾದಲ್ಲಿರುವಂತಹ ಕರಿಯರನ್ನು ಬ್ರಿಟಿಷರು ಬಿಳಿಯರು ನಡೆಸಿಕೊಳ್ಳುವಂತಹ ರೀತಿಯನ್ನು ಕಂಡಾಗ ನನಗೆ ಬಹಳಷ್ಟು ಕೆಡುಕುಂಟಾಯಿತು. ಭಾರತೀಯ ವಲಸೆಗಾರರು ಅಲ್ಲಿದ್ದರು, ಅವರ ಕರಿಯತನವನ್ನೂ ಕೂಡ ಹೀಗಳೆಯುವುದಕ್ಕೆ ತೊಡಗಿದರು ಬ್ರಿಟಿಷರು. ಅದನ್ನು ವಿರೋಧಿಸಿದಾಗ ಬ್ರಿಟಿಷರಿಂದ ಬಳುವಳಿಯಾಗಿ ನನಗೆ ಸಿಕ್ಕಿದ್ದೇನು? ಸೆರೆಮನೆವಾಸ, ಅವರ ಬೂಟುಗಾಲಿನ ತುಳಿತ, ರೈಲಿನಲ್ಲಿ ಹೋದಾಗ ಅಲ್ಲಿಂದ ಎಳೆದು ಹಾಕಿ ಶಿಕ್ಷೆ ಇತ್ಯಾದಿಗಳನ್ನೆಲ್ಲ ನಾನು ಅನುಭವಿಸಿದೆ. ಆದರೆ ನನ್ನ ಹೋರಾಟವನ್ನು ನಾನು ಬಿಡಲಿಲ್ಲ. ಪತ್ರಿಕೆ ಪ್ರಾರಂಭ ಮಾಡಿದೆ, ಕರಿಯರ ಧ್ವನಿಯಾಗಿ ನಾನು ಹೋರಾಟವನ್ನು ಮಾಡಿದೆ. ಕೊನೆಗೆ ಅಲ್ಲಿರುವಂತಹ ಭಾರತೀಯರಾಗಲಿ ಅಥವಾ ಅಲ್ಲಿರುವಂತಹ ಆಫ್ರಿಕಾದ ಆ ಜನರಾಗಲಿ, ಒಂದು ರೀತಿಯ ಸ್ವಾತಂತ್ರ್ಯದ ಉಸಿರನ್ನು ಬಿಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟೆ. ಸಾಮಾಜಿಕವಾಗಿರುವಂತಹ ಅಸಮತೋಲನವನ್ನು ನಿವಾರಿಸಿದೆ ಎನ್ನುವಂತಹ ಸಂತೋಷ ನನಗಾದಾಗ ಮರಳಿ ಭಾರತ ನನ್ನನ್ನು ಕರೆಯಿತು. ಹುಟ್ಟುನಾಡಿನ ಪರಿಸ್ಥಿತಿಯನ್ನು ನಾನು ಇಲ್ಲಿ ಬಂದು ನೋಡಿದಾಗ ಇಲ್ಲಿಯೂ ಪರಿಸ್ಥಿತಿ ಬೇರೆ ಇರಲಿಲ್ಲ. ಶತಮಾನಗಳಿಂದ ತುಳಿತಕ್ಕೊಳಗಾದಂತಹ ಭಾರತೀಯರನ್ನು ಒಗ್ಗೂಡಿಸಬೇಕಾದಂಥ ಅನಿವಾರ್ಯತೆ ಬಂತು. ಸೂರ್ಯಮುಳುಗದ ಸಾಮ್ರಾಜ್ಯದ ಅಧಿಪತಿಗಳು ಅಂತ ಹೇಳಿಕೊಂಡಿರುವಂತಹ ಬ್ರಿಟಿಷರು ಇಲ್ಲಿ ಪೂರ್ಣವಾಗಿ ತಳವೂರಿದ್ದಾರೆ. ಕೇವಲ ವ್ಯಾಪಾರಕ್ಕಾಗಿ ಬಂದವರು. ಅವರು ವ್ಯಾಪಾರ ಮಾಡಿದ್ದಲ್ಲ, ನಮ್ಮತನವನ್ನೇ ಅವರು ಕ್ರಯಿಸಿದ್ದು, ವಿಕ್ರಯಿಸಿದ್ದು. ಇಲ್ಲಿರುವಂತಹ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಕೊಂಡು ಹೋಗುವುದು, ಅಲ್ಲಿ ಕೈಗಾರಿಕೆಯಲ್ಲಿ ಸಿದ್ಧ ವಸ್ತುಗಳನ್ನು ಸಿದ್ಧಪಡಿಸುವುದು, ಮರಳಿ ಇಲ್ಲಿ ಬಂದು ಮಾರುವುದು, ನಮ್ಮಲ್ಲಿ ಏನು ಬೆಳೆಯುತ್ತದೆ ಅದಕ್ಕೆಲ್ಲ ಕರವನ್ನು ವಿಧಿಸುವುದು, ಕರ ನಿರಾಕರಣೆಗೆ ಯಾರು ಪ್ರಯತ್ನಿಸ್ತಾರೆ ಅವರೆಲ್ಲ ಸೆರೆಮನೆಗೆ ತಳ್ಳುವುದು, ಇಂತಹ ಸ್ಥಿತಿಯನ್ನು ಬಹಳಷ್ಟು ಕಾಲಗಳಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸಾಮಾಜಿಕವಾದಂತಹ ಅಸಮತೋಲನವನ್ನು ನಿವಾರಿಸಬೇಕು, ಭಾರತೀಯರ ಭವಣೆಯನ್ನು ನಿವಾರಿಸಬೇಕು, ಇದು ನಾನು ಸಂಕಲ್ಪ ಮಾಡಿಕೊಂಡದ್ದು. ಆದರೆ ಇದಕ್ಕೆ ಮಾರ್ಗ ಯಾವುದು? ಅಹಿಂಸಾ ಮಾರ್ಗವೇ ಒಳ್ಳೆಯದು. ಸ್ವಲ್ಪ ತಡ ಆದೀತು ಇಷ್ಟಾರ್ಥ ಈಡೇರುವಾಗ, ಆದರೂ ಅಹಿಂಸೆಯ ದಾರಿಯಲ್ಲಿ, ಸತ್ಯ ತ್ಯಾಗದ ದಾರಿಯಲ್ಲಿ ನಡೆದರೆ ನಮ್ಮ ಲಕ್ಷ್ಯವನ್ನು ಮುಟ್ಟಬಹುದು ಅಂತ ನಾನು ಪ್ರಯತ್ನಪಟ್ಟೆ. ಆದರೆ ಅನೇಕರಿಗೆ ಅದು ಸರಿ ಬರಲಿಲ್ಲ. ಕೆಲವರು ಯುವಕರಿದ್ದಾರೆ ನಮ್ಮಲ್ಲಿ, ಸ್ವಲ್ಪ ಬಿಸಿ ರಕ್ತದವರು, ಹಾಗಾಗಿ ಅವರಿಗೆ ಹೋರಾಟ ಮಾಡಬೇಕು, ಆ ಮೂಲಕ ಬ್ರಿಟಿಷರನ್ನು ಓಡಿಸಬೇಕು ಅಂತ ಆಗುವುದು. ಏನೇ ಇರಲಿ, ಎಲ್ಲ ಕೂತುಕೊಂಡು ನಾವು ಮಾತಾಡೋಣ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ರಾಷ್ಟ್ರೀಯವಾದಂಥ ಒಂದು ಸಂಘಟನೆ ಬೇಕಲ್ಲ, ಅದಕ್ಕೆ ರಾಷ್ಟ್ರೀಯವಾದಂಥ ಒಂದು ಪಕ್ಷದ ಸ್ಥಾಪನೆಯೂ ಆಗಿದೆ. ನಾನು ಅಧ್ಯಕ್ಷನಾಗುವುದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಆದರೆ ಯಾರು ಸಲಹೆ ಸೂಚನೆಯನ್ನು ಕೇಳುತ್ತಾರೆ ಅವರಿಗೆ ಕೊಡುವುದಕ್ಕೆ ಗಾಂಧೀಜಿ ಯಾವತ್ತೂ ಸಿದ್ಧನೇ ಇದ್ದೇನೆ. ಈಗ ಆ ಪಕ್ಷಕ್ಕೆ ಒಂದು ಚುನಾವಣೆಯೂ ನಡೆಯಿತು. ಸಾಮಾನ್ಯವಾಗಿ ನಮ್ಮ ದೃಷ್ಟಿಕೋನಕ್ಕೆ ಸರಿಯಾಗಿರುವವರು ಪಟ್ಟಾಭಿರಾಮ ಅಂತ ತಿಳ್ಕೊಂಡು ಅವರನ್ನು ಸ್ಪರ್ಧಾಳುಗಳಾಗಿ ನಾನು ನೇಮಿಸಿದ್ದು, ನನ್ನದೇ ಸೂಚನೆ ಅದು. ಆದರೆ ಆ ಕಡೆಯಿಂದ ಹೊಂತಕಾರಿ ಯುವಕ ಬಂದಿದ್ದಾನಲ್ಲ, 32ರ ಹರೆಯದ ಸುಭಾಷ್ ಚಂದ್ರ ಬೋಸ್, ಒಳ್ಳೆಯ ಹುಡುಗ, ಅವನಿಗೂ ಅಧ್ಯಕ್ಷನಾಗಬೇಕು ಅಂತ ಆಯಿತು. ಚುನಾವಣೆ ಆಯಿತು, ಅವನೇ ಗೆದ್ದು ಬಂದಿದ್ದಾನೆ. ಆದರೆ ಯುವಕರ ದಾರಿ ಬದಲಿಸುವುದಷ್ಟು ಕಷ್ಟ ಅಲ್ಲ. ಅವರು ಹೋದ ದಾರಿ ತಪ್ಪು ಅಂತ ತಿಳುವಳಿಕೆ ಕೊಟ್ಟರೆ, ನಮ್ಮ ದಾರಿಗೆ ಬಂದರೆ ನಾವು ಮಾಡುವ ಕೆಲಸವನ್ನು ಅವರು ಮಾಡುವುದಿಲ್ವಾ? ಅದಕ್ಕೆ ಬೇಕಾಗಿ ಸುಭಾಷ್ರನ್ನು ಕರೆದಿದ್ದೇನೆ, ಎರಡು ಮಾತುಗಳನ್ನು ಅವನಿಗೆ ಹೇಳಬೇಕು. ಸುಭಾಷ್.
1: ಬಾಪೂಜಿ
0: ಅಭಿನಂದನೆಗಳು ನಿನಗೆ.
1: ನಮಸ್ಕಾರಗಳು.
0: ಸ್ವತಂತ್ರ ಪಕ್ಷ ನಮ್ಮದು, ಭಾರತೀಯ ರಾಷ್ಟ್ರೀಯ ಪಕ್ಷ. ಅದರ ಹೊಸ ಅಧ್ಯಕ್ಷ ಆಗಿದ್ದಿ,
1: ತಮ್ಮಂಥವರ ಆಶೀರ್ವಾದ.
0: ನಿನ್ನಿಂದ ಅನೇಕ ಕೆಲಸಗಳು ಮುಂದೆ ಆಗಬೇಕು. ಅದಾಗಬೇಕು ಅಂತ ಇದ್ರೆ ನೀವೆಲ್ಲ ಯುವಕರು ಹೇಳ್ತೀರಲ್ಲ ಹೋರಾಟದ ಮಾರ್ಗ.
1: ಹೌದು,
0: ಹೋರಾಟ ಹೌದು, ಆದ್ರೆ ಶಸ್ತ್ರ ಹಿಡಿದ ಹೋರಾಟ ಅಲ್ಲ.
1: ಮತ್ತಿನ್ನೇನು?
0: ಸತ್ಯ, ಶಾಂತಿ, ತ್ಯಾಗ, ಅಹಿಂಸೆ ಇತ್ಯಾದಿಗಳಿಂದ ಮಾಡುವಂತಹ ಹೋರಾಟ. ಅದರ ಫಲ ಅದು ಬಹುಕಾಲೀನವಾದಂತಹ ಫಲ. ಹಾಗಾಗಿ ಬ್ರಿಟಿಷರನ್ನು ನಾವು ಓಡಿಸಬೇಕು.
1: ಹೌದು,
0: ಆದ್ರೆ ತಕ್ಷಣ ಓಡಿಸ್ತೇವೆ ಎನ್ನುವಂತಹ ಭ್ರಮೆ ನಿನಗೆ ಬೇಡ. ಸ್ವಲ್ಪ ಕಾಯೋಣ, ಅಸಹಕಾರ ಚಳವಳಿಯನ್ನು ಮಾಡೋಣ, ಬೇಕಿದ್ರೆ ಉಪವಾಸ ಮಾಡೋಣ, ಸತ್ಯಾಗ್ರಹ ಮಾಡೋಣ, ನಮ್ಮವರೆಲ್ಲ ಒಟ್ಟು ಮಾಡಿ ಹಿಂಸೆ ಕೊಡದೆ ನಮಗೆ ಬಗ್ಗೆ ಅವರು ಹೋಗುವಂತಹ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಆಗುವುದಿಲ್ಲವ ನಿನಗೆ?
1: ನಿಮ್ಮ ಹಿರಿತನಕ್ಕೆ ಮತ್ತೊಮ್ಮೆ ನಮಿಸ್ತೇನೆ. ಮಾತ್ರವಲ್ಲ, ನಮ್ಮ ಹಿರಿಯ ನಾಯಕರು ನೀವು. ನಾವು ಯಾವ ಸ್ಥಾನವನ್ನು ಏರಿದ್ರು ಅದಕ್ಕಿಂತ ಎತ್ತರದ ಸ್ಥಾನದಲ್ಲಿ ಭಾರತದಲ್ಲಿರುವವರು ನೀವು.
0: ಓಹೋ,
1: ಇದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಈ ವಿಷಯದ ಬಗ್ಗೆ ಮಾತ್ರ ನನ್ನ ಅಭಿಪ್ರಾಯ ಭೇದವಿದೆ.
0: ಓಹೋ,
1: ಅದು ಹೀಗಿದೆ.
0: ಏನಪ್ಪ?

0: ಸುಭಾಷ್, ನೀವೇನೋ ಒಂದು ಸಲಹೆಯನ್ನು ಹೇಳುತ್ತಿದ್ದೀರಿ. ಶಾಂತಿಯೇ ನಮಗೆ ಪ್ರಧಾನವಾದ ಮಾರ್ಗ.
1: ಹೌದು.
0: ಆ ಮೂಲಕವೇ ವಿಶೇಷವಾದ ಚಳುವಳಿಯನ್ನೇ ಮಾಡಿ, ಹೋರಾಟವನ್ನೇ ಮಾಡಿ ಆಂಗ್ಲರನ್ನು ಇಲ್ಲಿಂದ ಹೊರದಬ್ಬಬೇಕು.
1: ಹೌದು.
0: ಬಹಳಷ್ಟು ಸಮಯ ಹಿಡಿದೀತು. ಅವಸರ ಮಾಡಬಾರದು. ಅವಸರ ಮಾಡಬಾರದು ಎನ್ನುವುದು ಸರಿಯೇ. ಆದರೆ ಈ ಶಾಂತಿಯ ರೂಪದಲ್ಲಿ ನಾವು ಮುನ್ನಡೆಯುವುದು ನನ್ನ ಮನಸ್ಸಿಗೆ ಒಗ್ಗುವುದಿಲ್ಲ.
1: ಶಾಂತಿಗೆ ಸಹಮತ ಇಲ್ಲ ನಿನ್ನದು? ಯಾಕೆ?
0: ಯಾಕಂದ್ರೆ ಅವರಲ್ಲಿ ಶಾಂತಿ ಅಲ್ಲ ಅಂತ ಅಷ್ಟೇ.
1: ಓಹೋ.
0: ಶಾಂತಿ ಎನ್ನುವಂತಹ ಬೀಜ ಮಂತ್ರ ಒಳ್ಳೆಯದಲ್ಲ ಅಂತಲ್ಲ,
1: ಅದರ ಪ್ರಯೋಗ ಅಸ್ಥಾನದಲ್ಲಿ ಆಗುತ್ತದೆ.
0: ಹೌದು. ಅಪಾತ್ರದಲ್ಲಿ ನಾವು ಅಂಥದ್ದನ್ನು ಉಪಯೋಗಿಸಬಾರದು. ಹೂವನ್ನು ಹಿಡಿದ ಹಾಗೆ ಹಾವನ್ನು ಹಿಡಿಯಬಹುದೇ?
1: ಅದಿಲ್ಲ.
0: ಕಲ್ಲನ್ನು ಹಿಡಿಯುವಾಗ ನಮ್ಮ ಕೈಯಲ್ಲಿ ಎಷ್ಟು ಕಾಠಿಣ್ಯ ಬೇಕೋ ಅಷ್ಟೇ ಕಾಠಿಣ್ಯವನ್ನು ಹತ್ತಿಯಲ್ಲಿ ನಾವು ಉಪಯೋಗಿಸುವುದಲ್ಲ.
1: ಅಲ್ಲಲ್ಲ.
0: ಹತ್ತಿಯನ್ನು ಹಿಡಿಯುವಾಗ ಎಷ್ಟು ಮಿದುವಾಗಿ ಹಿಡಿಯಬೇಕೋ ಹಾಗೆ ನಾವು ಕಲ್ಲನ್ನು ಹಿಡಿಯುವುದಕ್ಕೆ ಹೋಗುವುದು ಅಲ್ಲ, ಅಲ್ಲವೇ? ಅದರಲ್ಲಿ ಬಹಳಷ್ಟು ಅಂತರವಿರುತ್ತದೆ. ಸಜ್ಜನರಲ್ಲಿ ವ್ಯವಹರಿಸಿದ ಹಾಗೆ ದುರ್ಜನರಲ್ಲಿ ವ್ಯವಹರಿಸಿದರೆ ಆಗದು ಪೂಜ್ಯರೇ. ಈಗ ನಾವು ಕಂಡಂತಹ ಸತ್ಯ ಈ ಪ್ರಪಂಚದಲ್ಲಿ, ಆ ದುರ್ಜನರು ಮಾತ್ರ ಅಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಅಧಿಕಾರ ಸ್ಥಾಪನೆ ಮಾಡುವಂತಹ ಕೆಟ್ಟ ಮನೋವೃತ್ತಿಯನ್ನುಳ್ಳಂತಹ ಅವರನ್ನು ಗೆಲ್ಲಬೇಕಾದ್ರೆ ಹೊಡೆದರೆ ಹಿಂದೆ ಹೊಡೆಯುವುದು ಅದೇ ಅಲ್ವ ಸರಿಯಾದ ದಾರಿ?
1: ಅಂದ್ರೆ
0: ಶೀಘ್ರ ಫಲ ಕೊಡುವುದು ಅದೇ ಅಲ್ವ? ನಮ್ಮ ಕೆನ್ನೆಗೊಬ್ಬ ಹೊಡೆಯುತ್ತಾನೆ, ಆವಾಗ ನಿಮ್ಮ ಮನೋಧರ್ಮದಂತೆ ಆಚೆ ಕೆನ್ನೆ ತೋರಿಸಬೇಕು ಅಂತ ಹೇಳ್ತೀರಿ ನೀವು?
1: ಹೌದು.
0: ಆಗದು. ಏನು, ನಮಗೂ ಕೈ ಕೊಟ್ಟಿದ್ದಾನೆ ದೇವರು, ನಮ್ಮ ದೇಹದಲ್ಲೂ ಶಕ್ತಿ ಉಂಟು. ಅವ ತಪ್ಪು ದಾರಿಯಲ್ಲಿ ಬಂದು ನಮ್ಮ ಮೇಲೆ ಆಕ್ರಮಿಸುವುದಕ್ಕೆ ಅವನಿಗೆ ಎಷ್ಟು ಹಕ್ಕುಂಟೋ, ಅವನನ್ನು ಪ್ರತಿಭಟಿಸುವುದಕ್ಕೆ ಸರಿದಾರಿಯಲ್ಲಿದ್ದಂತಹ ನಮಗಷ್ಟು ಹಕ್ಕಿಲ್ಲವೆ? ಆದ್ದರಿಂದ ಅವ ಕ್ರಾಂತಿಯನ್ನು ಬಯಸ್ತಾನೆ ಅಥವಾ ಮೋಸ ವಂಚನೆ ಮಾಡ್ತಾನೆ ಅಂತಾದರೆ ಕ್ರಾಂತಿಯ ಹಾದಿಯಿಂದಲೇ ಗೆಲ್ಲಬೇಕು. ಅಂಥವರಲ್ಲೆಲ್ಲ ಶಾಂತಿ ಅಲ್ಲ. ಅದಕ್ಕಾಗಿ ಆಂಗ್ಲರನ್ನು ಇಲ್ಲಿಂದ ಹೊರದಬ್ಬಬೇಕು ಅಂತಾದರೆ ನಮ್ಮ ಈ ಭಾರತೀಯರಿಗೆ ಇಂದು ಒದಗಿ ಬಂದಿರುವಂತಹ ಜೀತ ಪದ್ಧತಿ ಎನ್ನುವುದು ನಾಶವಾಗಬೇಕು ಅಂತಾದರೆ ಅದಕ್ಕಿರುವ ಹಾದಿ ಏನು?
1: ಏನು?
0: ಕ್ರಾಂತಿಯೇ ಸರಿಯಾದ ಹಾದಿ ಅಂತ ಹೇಳುವವ ನಾನು.
1: ಓಹೋ.
0: ನೀವು ಹಿರಿಯರು ಸಲಹೆ ಸೂಚನೆ ಕೊಡಲಿಕ್ಕಿದ್ದವರು. ಹೌದು. ನಿಮ್ಮ ಪ್ರಯತ್ನದ ಹಾದಿ ಸಾಧುವಲ್ಲ ಅಂತ ಹೇಳುವುದು. ಈ ರೂಪದಲ್ಲೇ ಗೆದ್ದರೆ ತಪ್ಪೇನು?
1: ನೋಡಪ್ಪ,
0: ಹೊಡೆದವನಿಗೆ ಹೊಡೆಯಬೇಕು, ಎದುರಿಸಿದವನನ್ನು ಎದುರಿಸಬೇಕು. ಅವನ ಮೈ ಕೈ ಕಾಲುಗಳಲ್ಲಿ ಎಷ್ಟು ಶಕ್ತಿ ಉಂಟೋ ನಮಗೂ ದೇವರಂತಹ ಶಕ್ತಿಯನ್ನು ಕೊಟ್ಟಿದ್ದಾನಲ್ವ. ಅವರಿಗೆ ಮೋಸ ವಂಚನೆ ಮಾಡುವುದಕ್ಕಿರಬಹುದು, ನಾವು ನೇರ ದಾರಿಯ ಹೋರಾಟವನ್ನು ಮಾಡಿ ಕಣ್ಣಿಗೆ ಕಣ್ಣು ಕೊಟ್ಟು ಅಥವಾ ಮುಖಕ್ಕೆ ಮುಖ ಕೊಟ್ಟು ಹೋರಾಟವನ್ನು ಮಾಡಬೇಕು, ಆ ಮೂಲಕ ಗೆಲುವನ್ನು ಸಂಪಾದಿಸಬೇಕು.
1: ಈಗ ಅಹಿಂಸಾ ಮಾರ್ಗ ಅಂತ ಹೇಳಿದ್ರೆ ನೀನು ಹೇಳುವಾಗೆ ಅದು ದುರ್ಬಲರ ಅಸ್ತ್ರ ಅಂತ ನೀನು ತಿಳಿದ ಹಾಗಾಯಿತು. ಹಾಗಲ್ವಪ್ಪ, ಈಗ ನಾವು ಯಾರನ್ನು ಎದುರು ಹಾಕಿಕೊಳ್ಬೇಕು ಅಂತ ನೋಡಬೇಕು. ನಮ್ಮದು ಬಡ ರಾಷ್ಟ್ರ, ಸಂಪನ್ಮೂಲಗಳ ಕೊರತೆ ಬೇಕಾದಷ್ಟು ನಮಗುಂಟು. ಇವತ್ತು ಬ್ರಿಟಿಷರು ಆಂಗ್ಲರಿದ್ದಾರಲ್ಲ, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಒಡೆಯರು ಅಂತ ಹೇಳಿದ್ರೆ ಅವರ ಕೈ ಕೆಳಗೆ ಬರೀ ಭಾರತ ಮಾತ್ರ ಇರುವಂತದ್ದಲ್ಲ, ಬ್ರಿಟಿಷ್ ಚಕ್ರಾಧಿಪತ್ಯದ ಕೆಳಗೆ ಅರ್ಧ ಪ್ರಪಂಚವೇ ಉಂಟು. ಅಂಥವರನ್ನು ಬಗ್ಗುಬಡಿಬೇಕು ಅಂತ ಹೇಳಿದ್ರೆ ನಾವು ಶಸ್ತ್ರಮುಖಿಯನ್ನು ಹೋಗ್ತೇವೆ ಅಂತ ಹೇಳಿದ್ರೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಶಸ್ತ್ರಾಸ್ತ್ರಗಳ ಸಂಗ್ರಹ ಅವರಲ್ಲಿ ಬೇಕಾದಷ್ಟು ಉಂಟು, ಆ ಮೂಲಕ ಹೋಗುವುದಕ್ಕಾಗುವುದಿಲ್ಲ. ಹಾಗಾಗಿ ಏನು, ನೀನು ಹೇಳಿದಾಗೆ ಒಂದು ಕೆನ್ನೆ ತೋರಿಸಿದ ಮತ್ತೊಂದು ಕೆನ್ನೆ, ಆಗ ಸತ್ಯಕ್ಕೆ ನ್ಯಾಯಕ್ಕೆ ಅಹಿಂಸೆಗೆ ಮನುಷ್ಯ ನಿಜವಾಗಿ ತಲೆ ತಗ್ಗಿಸ್ತಾನೆ. ಸ್ವಲ್ಪ ಕಾಯಬೇಕು, ಆ ತಾಳ್ಮೆ ಬೇಕು ಅಂತ ನಾನು ಹೇಳಿದ್ದು. ಹೋರಾಟ ಮಾಡಬಾರದು ಅಂತ ಅಲ್ಲ. ಈಗ ವಿದೇಶಗಳಲ್ಲಿರುವಂತವರನ್ನು ಸಂಗ್ರಹ ಮಾಡಿ ಬ್ರಿಟಿಷರಿಗೆ ಎದುರಿದ್ದವರನ್ನೆಲ್ಲ ಜೊತೆ ಮಾಡಿ ಮಾಡುವಂತಹ ಹೋರಾಟ ಮಾರ್ಗ ಉಂಟಲ್ಲ, ಅದು ನೀನು ಆರಿಸುವ ಮಾರ್ಗ, ಅದು ಒಳ್ಳೇದೇ. ಆಗ ನಮ್ಮಲ್ಲಿ ಸಾಕಷ್ಟು ರಕ್ತಪಾತ ಆಗ್ತದೆ, ನಮ್ಮವರನ್ನು ನಾವೇ ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಈಗ ಏನಾಗಿದೆ ಗೊತ್ತುಂಟ, ಇಲ್ಲಿ ಭಾರತದಲ್ಲಿರುವಂತಹ ಬ್ರಿಟಿಷರು ಸೈನ್ಯವನ್ನು ಕಟ್ಟಿದ್ದಾರೆ. ಆ ಸೈನ್ಯದಲ್ಲಿರುವಂತಹ ಸೈನಿಕರು ಯಾರು? ನಮ್ಮವರೇ. ನಾಳೆ ನಮ್ಮ ಎದುರಿಗೆ ಅವರನ್ನೇ ಅವರು ಚೂ ಬಿಡುವುದಲ್ವಾ?
0: ಹೌದು.
1: ಹಾಗಾಗಿ ಅದೆಲ್ಲ ಆಗುವುದು ಬೇಡ ಅಂತ ಹೇಳುವುದಕ್ಕೆ ಬೇಕಾಗಿ ಈ ಮಾತನ್ನು ನಾನು ಹೇಳಿದೆ. ಈಗ ನೀನು ಭಿನ್ನ ಮತವನ್ನು ಇಲ್ಲಿ ವ್ಯಕ್ತಪಡಿಸ್ತೀನಿ ಅಂತ ಆದರೆ ಈಗ ಹೇಗೂ ರಾಷ್ಟ್ರೀಯ ಪಕ್ಷವೊಂದರ ಅಧ್ಯಕ್ಷ ನೀನಾಗಿದ್ದಿ.
0: ಹೌದು.
1: ಇದು ನಿನ್ನೊಬ್ಬನ ಮತವನ್ನು ಮಾತ್ರ ಪ್ರಯೋಗ ಮಾಡಲಿಕ್ಕೆ ಆಗುದಿಲ್ಲ ಇಲ್ಲಿ, ಉಳಿದವರ ಕುರಿತಾಗಿ ನೀನು ಯೋಚಿಸಬೇಕು. ಆಗ ಏನಾಗ್ತದೆ, ಪಕ್ಷದ ಶಿಸ್ತಿಗೆ ಭಂಗ ಬರುತ್ತದೆ. ಆಗ ಅಧ್ಯಕ್ಷ ಅಂತ ನೋಡುವುದಿಲ್ಲ, ಹೊರಗೆ ಹಾಕ್ತಾರೆ. ಆಗ ನೀನು ಒಬ್ಬನೇ ಆಗ್ತಿ, ಅದು ಆಗುದು ಬೇಡ ಅಂತ ನಿನ್ನನ್ನು ನಾನು ಹೇಳ್ತಾ ಇರೋದು. ತಡೆಯುವುದು ಖಂಡಿತ ಅಲ್ಲ
0: ಸ್ವಾಮಿ. ಕ್ರಾಂತಿಯ ಹಾದಿಯಲ್ಲಿ ಮುನ್ನಡೆದು.
1: ಹೌದು.
0: ವೀರ ವೃತ್ತಿಯಿಂದ ಬದುಕಿ, ಮತ್ತೆ ಬಂಧನವೋ ಶಿಕ್ಷೆಯೋ ನೋವೋ ಕೊನೆಗೆ ಸಾವು ಏನು ಬಂದರೂ ಈ ಹಾದಿಯಲ್ಲಿ ಹೋಗಬೇಕು ಅಂತ ಹೇಳುವವ ನಾನು. ಯಾರದ್ದೋ ಕೈ ಕೆಳಗೆ ಅವನ ಕಾಲಿನ ಧೂಳನ್ನು ನೆಕ್ಕಿಕೊಂಡು ಬದುಕುವಂತಹ ಜೀತ ಪದ್ಧತಿಯ ಬದುಕಿಗಿಂತ ವೀರ ವೃತ್ತಿಯಲ್ಲಿ 3 ದಿನ ಅಲ್ಲ 3 ಕ್ಷಣ ಬದುಕಿದರೆ ಸಾಕು. ಇದು ನನ್ನ ಮನೋಧರ್ಮ. ಗೋವೊಂದನ್ನು ನಾವು ಆರಾಧಿಸ್ತೇವೆ, ಗೌರವಿಸ್ತೇವೆ. ಅದು ಬಂದಾಗ ಅತ್ಯಂತ ಪ್ರೀತಿಯಿಂದ ಅದರ ಮೈಯನ್ನು ತಡವರಿಸಿ ಆ ಮೂಲಕ ಅದನ್ನು ಸ್ವಾಧೀನೀಕರಿಸುತ್ತೇವೆ, ಅದರ ಮನಸ್ಸನ್ನು ಒಲಿಸಿಕೊಳ್ಳುತ್ತೇವೆ. ಹಾಗೆ ಅಂತ ವ್ಯಾಘ್ರದ ಎದುರಿಗೆ ಹೋದಾಗ ಹಾಗೆ ಹೋಗುವುದಕ್ಕಾಗುವುದಿಲ್ಲ.
1: ಇಲ್ಲ,
0: ಅದರ ನಖಗಳಿಗೋ ಅದರ ಹಲ್ಲಿಗೋ ಸರಿಯಾದ ಉತ್ತರವನ್ನು ಕೊಡುವಷ್ಟು ಸಿದ್ಧತೆಯಿಂದ ಹೋಗಬೇಕು. ಒಗ್ಗಟ್ಟಿನಲ್ಲಿ ಪ್ರಪಂಚದಲ್ಲಿ ಏನನ್ನು ಸಾಧಿಸುವುದಕ್ಕಾಗುವುದಿಲ್ಲ ಪೂಜ್ಯರೇ. ಆದ್ದರಿಂದ ಒಂದು 10 ಮಂದಿಯೋ 100 ಮಂದಿಯೋ 1000 ಮಂದಿಯೋ ಅವರ ಅಧೀನರಾಗಿರಬಹುದು, ಅಥವಾ ಅವರ ವೇತನಕ್ಕೆ ಕೈಯೊಡ್ಡುವಂತಹ ಸೈನಿಕರಾಗಿರಬಹುದು. ಭಾರತೀಯರೆಲ್ಲರೂ ಹಾಗಾಗಲಿಲ್ಲವಲ್ಲ ಅಲ್ವೇ? ನಮ್ಮ ಮನಸ್ಸು ಅಷ್ಟು ದೃಢವಾಗಿ ಉಂಟು ಅಂತಾದ್ರೆ, ನಮ್ಮೊಳಗೆ ಒಗ್ಗಟ್ಟು ಉಂಟು ಅಂತಾದ್ರೆ ಯಾವುದನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಗೆದ್ದಲು ಹುಳಗಳು ಸಿದ್ಧಪಡಿಸಿದಂತಹ ಹುತ್ತವೊಂದರಲ್ಲಿ ಕಾಳಸರ್ಪ ಒಂದು ವಾಸ್ತವ್ಯ ಇರುತ್ತದೆ. ಎಲ್ಲ ಗೆದ್ದಲು ಹುಳಗಳು ಒಟ್ಟಾಗಿ ಅದೇ ಕಾಳಸರ್ಪಕ್ಕೆ ಕಚ್ಚಿದವು ಅಂತಾದ್ರೆ ಅದು ಮತ್ತೆ ಅಲ್ಲಿ ಉಳಿಯುವುದಿಲ್ಲ. ಈಗಾದದ್ದು ಅಷ್ಟೇ, ಎಲ್ಲಿಂದಲೋ ಬಂದವರು ನಮ್ಮ ಈ ಹುತ್ತದ ಅಂತಿರುವಂತಹ ಶುದ್ಧ ಮೃತ್ತಿಕೆ ಅಂತಿರುವಂತಹ ನಮ್ಮ ಭೂಮಿಯಲ್ಲಿ ಅವರು ಅಧಿಕಾರ ಸ್ಥಾಪನೆ ಮಾಡಿದ್ದಾರೆ. ನಮ್ಮಲ್ಲಿ ಒಗ್ಗಟ್ಟಿದ್ರೆ ಆ ರೂಪದಲ್ಲಾದರೂ ಅವರನ್ನು ಹೊರದಬ್ಬುವುದಕ್ಕೆ ಸಾಧ್ಯ ಉಂಟು. ಆದರೆ ದಾರಿ ನೀವು ಹೇಳಿದ್ದಲ್ಲ, ನಾನು ಹೇಳಿದ್ದೇ ಸರಿ.
1: ಸುಭಾಷ್,
0: ಓ,
1: ಇದು ನಿನ್ನ ವೈಯಕ್ತಿಕವಾದಂತಹ ನಿಲುವು. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಈ ಮಾತನ್ನು ನೀನು ಹೇಳಿದ್ರೆ ವಿರೋಧವನ್ನು ಸಾಕಷ್ಟು ಕಟ್ಟಿಕೊಳ್ಬೇಕಾಗ್ತದೆ. ನಾನು ಗೋಪಾಲಕೃಷ್ಣ ಗೋಖಲೆಯವರ ಶಿಷ್ಯ, ಅವರು ನನಗೆ ರಾಜಕೀಯ ಗುರುಗಳು. ಈ ರೀತಿಯ ತೀವ್ರಗಾಮಿ ಪ್ರವೃತ್ತಿ ನನ್ನದಲ್ಲ. ಹಾಗಾಗಿ ನೀನು ಏನು ಹೇಳಿದ್ದಿ ಅದಕ್ಕೆ ನನ್ನ ಸಹಮತ ಇಲ್ಲ.
0: ನೀವು ಯಾರನ್ನು ಆದರ್ಶ ಪುರುಷರು ಅಂತ ಒಪ್ಪಿದ್ದೀರೋ ಪುರಾಣದಲ್ಲಿ, ಅಂತಹ ಹರಿಶ್ಚಂದ್ರನೋ ರಾಮಭದ್ರನು ಸಂದರ್ಭ ಬಂದಾಗ ಅವರೂ ಶಸ್ತ್ರವೆತ್ತಿದ್ದಾರೆ ಸ್ವಾಮಿ ಅಲ್ವೇ? ಎಲ್ಲಾ ಕಡೆಯಲ್ಲೂ ಶಾಂತಿ ಮಂತ್ರ ಫಲಿಸುವುದಿಲ್ಲ. ಎದುರಿಗಿರುವವ ಯಾರು ಎನ್ನುವುದನ್ನು ನೋಡಿಕೊಂಡು ಕ್ರಾಂತಿಯನ್ನು ನಾವು ಉಪಯೋಗಿಸಲೇಬೇಕಾಗುತ್ತದೆ. ಸಹಮತ ಇಲ್ಲ, ಏನು ಮಾಡುವುದು? ನಿಮ್ಮನ್ನು ಒಪ್ಪಿಸುವ ಪ್ರಯತ್ನವನ್ನು ನಾನು ಮಾಡುವುದಿಲ್ಲ. ಆದರೆ ನನ್ನ ಹಾದಿಯನ್ನು ಬಿಟ್ಟು ನಾನು ಆಚೆ ಸರಿಯುವುದಿಲ್ಲ. ಕ್ರಾಂತಿಯಿಂದಲೇ ಸಾಧಿಸಬೇಕು ಎನ್ನುವುದು ನನ್ನ ಮನೋಧರ್ಮ.
1: ಅಂತೂ ನಿನ್ನದು ಉದ್ದೇಶ ಸ್ವಾತಂತ್ರ್ಯ ಅಲ್ವಾ?
0: ಹೌದು,
1: ನಮಗೂ ಬೇಕಾದದ್ದು ಅದು.
0: ಹೌದು,
1: ನಮ್ಮ ದಾರಿಗೆ ನೀನು ಬರುವುದಿಲ್ಲ ಅಂತ ಆದ್ರೆ
0: ನಿಮ್ಮ ದಾರಿ ಬೇರೆ, ನನ್ನ ದಾರಿ ಬೇರೆ, ಗಮ್ಯಸ್ಥಾನ ಒಂದೇ.
1: ಒಳ್ಳೇದು, ನಿನಗೆ ಶುಭ ಆಗಲಿ, ಅಷ್ಟೇ ಹೇಳ್ತೇನೆ ನಾನು.
0: ಆ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಹೀಗಿದ್ದಲ್ಲ, ಈ ಅಧಿಕಾರವನ್ನು ಬಿಟ್ಟು ಸ್ವತಂತ್ರವಾಗಿ ಭಾರತೀಯರ ಅನೇಕರನ್ನು ಒಗ್ಗೂಡಿಸಿ ಒಂದು ವಿಶೇಷವಾದಂತಹ ಸೇನಾ ಸಂಗ್ರಹವನ್ನು ಮಾಡುತ್ತೇನೆ.
1: ಸೇನಾ ಸಂಗ್ರಹದ ಜೊತೆಗೆ ಸ್ವತಂತ್ರ ಪಕ್ಷವನ್ನು ಕಟ್ಟುವುದಕ್ಕೆ ಹೋಗ್ತೀಯ ಅಂತ ಆಯ್ತು ನಿನ್ನ ಮನೋಧರ್ಮ.
0: ಹೌದು,
1: ಅಂದ್ರೆ ಈ ಪಕ್ಷವನ್ನು ಬಿಡ್ತೀಯ?
0: ಬಿಡಲೇಬೇಕಲ್ಲ,
1: ಬಿಡದೇ ಇದ್ರೆ ಹೊರಗಾಗ್ತಾರೆ ಅಷ್ಟೇ.
0: ಹೌದು,
1: ನಿನಗೆ ಸೂಚನೆ ಕೊಟ್ಟದ್ದು ನಾನು.
0: ಓಹೋ, ಅಲ್ಲ, ಅದಕ್ಕಿಂತ ನಾನೇ ಬಿಡುವುದೇ ಒಳಿತಲ್ವೇ?
1: ಒಳ್ಳೇದಪ್ಪ, ನಿನಗೇನಿಷ್ಟವೋ ಅದನ್ನು ಮಾಡು.

0: ಇವತ್ತಿಂದಲೇ ಸಾಧಿಸಬಹುದು ಎನ್ನುವುದನ್ನು ಸ್ಥಾಪಿಸಬೇಕು. ಅದೇ ನನ್ನ ಪ್ರಯತ್ನ. ಒಂದು ಗೇಣುದ್ದದ ಅನೇಕ ಕಡ್ಡಿಗಳನ್ನು ಒಟ್ಟು ಸೇರಿಸಿ ಸಿದ್ಧಗೊಳಿಸಿದಂತಹ ಯಾವುದೋ ಒಂದು ಹಗ್ಗದಿಂದ ಮದಗಜವನ್ನು ಬಂಧಿಸುವುದಿಲ್ಲವೇ?
1: ಹೌದು.
0: ಬ್ರಹ್ಮರಥವನ್ನು ಎಳೆಯುವುದಿಲ್ಲವೋ?
1: ಹೌದು.
0: ಒಂದೊಂದೇ ಕಣಗಳು ಒಟ್ಟಾಗಿ ಅಲ್ವ ಸಮುದ್ರ ಆಗುವುದು? ಒಂದೊಂದೇ ಪರಮಾಣುಗಳು ಒಟ್ಟಾಗಿ ಅಲ್ವ ಪರ್ವತ ಆಗುವುದು?
1: ಹೌದು.
0: ಆದ್ದರಿಂದಲೇ ಒಗ್ಗಟ್ಟಿನಿಂದ ಏನನ್ನು ಈ ಲೋಕದಲ್ಲಿ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಸಾಧ್ಯ ಉಂಟು. ಭಾರತೀಯ ರಾಷ್ಟ್ರೀಯ ಸೇನೆಯೊಂದನ್ನು ಸ್ಥಾಪನೆ ಮಾಡುತ್ತೇನೆ. ಅನೇಕ ಮಂದಿ ವೀರವೃತ್ತಿಯವರನ್ನು ಒಗ್ಗೂಡಿಸ್ತೇನೆ. ಆ ಮೂಲಕ ನಮ್ಮ ಪ್ರಯತ್ನವನ್ನು ಮಾಡಿಯೇ ಮಾಡುತ್ತೇನೆ. ಆಂಗ್ಲರನ್ನು ಹೊರದಬ್ಬುವುದು ದಬ್ಬುವುದೇ. ಈ ಅಚಲ ನಿರ್ಧಾರದಿಂದ ಹೊರಟಿದ್ದೇನೆ.
2: ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುತ್ತೇನೆ ಎನ್ನುವ ಘೋಷಣೆಯನ್ನು ಮಾಡುತ್ತಾ ಎಲ್ಲರನ್ನೂ ಒಗ್ಗೂಡಿಸುವುದಕ್ಕಾಗಿ ಮುಂದಾಗಿದ್ದಾನೆ ಸುಭಾಷ ಚಂದ್ರ ಬೋಸ. ಇವನ ಏರು ಯೌವನದ ವಸ್ತಿಲು ಈಗ, ಹಾಗಾಗಿ ಗರುಡನಂತೆ ಹಾರಾಡುವುದಕ್ಕೆ ಮುಂದಾಗಿದ್ದಾನೆ. ಇವನ ರೆಕ್ಕೆಯನ್ನು ಈ ಸಂದರ್ಭದಲ್ಲಿ ಕತ್ತರಿಸಿದೆವು ಎಂದಾದರೆ ನಮಗೆ ಉಳಿಗಾಲವಿದೆ. ಅದಕ್ಕಾಗಿ ಈತನ ಬಂಧನ ಜೊತೆಗೆ ಈತನ ಅನುಯಾಯಿಗಳನ್ನೆಲ್ಲ ಸೆರೆಗೆ ಹಾಕುವುದಕ್ಕೆ ಆಜ್ಞೆ ಮಾಡಿದ್ದೇನೆ.
0: ಆಂಗ್ಲಾಧಿಪತಿಯೇ,
2: ಏನು
0: ನನಗರಿವಿಲ್ಲದಂತೆ ಬಂದು ನನ್ನನ್ನು ಬಂಧಿಸಿ ಸೆರೆಮನೆಯಲ್ಲಿರಿಸಿದ್ದಿ?
2: ಹೌದು.
0: 3-4 ತಿಂಗಳು ಕಳೆದು ಹೋಯಿತು. ಇಷ್ಟು ಸಮಯವಾದರೂ ಬಿಡುಗಡೆ ಮಾಡುವಂತಹ ಯೋಚನೆಯಲ್ಲಿಲ್ಲ. ಒಂದೋ ನಾನು ಮಾಡಿದ ತಪ್ಪೇನು ಎನ್ನುವುದನ್ನು ಹೇಳಬೇಕು, ಅಥವಾ ನನ್ನನ್ನು ಈ ಬಂಧನದಿಂದ ಬಿಡುಗಡೆಗೊಳಿಸಬೇಕು. ಇಷ್ಟನ್ನು ಮಾಡಬೇಕು.
2: ನಿನ್ನ ನ್ಯಾಯ ಅನ್ಯಾಯವನ್ನು ವಿಮರ್ಶಿಸುವುದಕ್ಕೆ ಇನ್ನೂ ಕಾಲಾವಕಾಶ ಬೇಕಾಗುತ್ತದೆ ನನಗೆ.
0: ಆ ಪ್ರಶ್ನೆಯೇ ಇಲ್ಲ. 4 ತಿಂಗಳಲ್ಲಿ ಅದನ್ನು ಯೋಚಿಸುವುದಕ್ಕೆ ಅವಕಾಶ ಇರಲಿಲ್ಲೋ? ಏನೋ ದುರುದ್ದೇಶ ಇರಬಹುದು ಅಷ್ಟೇ ಹೊರತು, ಇಲ್ಲದೆ ಇದರ ಅದಕ್ಕೊಂದು ತೀರ್ಮಾನವನ್ನು ಹೇಳಬಹುದಿತ್ತಲ್ಲ. ನಮ್ಮದ್ದಾದ ಭಾರತ ಸ್ವತಂತ್ರವಾಗಿ ಇರಬೇಕು. ಇದು ನಮ್ಮ ಜನ್ಮಭೂಮಿ. ಇದಕ್ಕೆ ಅನ್ಯರು ಅತಿಕ್ರಮಿಸಕೂಡದು ಎನ್ನುವುದೇ ನಮ್ಮ ಮನೋಧರ್ಮ. ಅದಕ್ಕಾಗಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ತಪ್ಪೇನುಂಟು?
2: ಅದೇ ನಮಗೆ ವಿರೋಧಿ ನೀತಿಯಾಗಿದೆ. ಈಗ ನಿನ್ನನ್ನು ಸೆರೆಯಲ್ಲಿ ಬಿಡುವುದಕ್ಕೆ ನಾವು ಮುಂದಾಗುವುದಿಲ್ಲ.
0: ಬಿಡುಗಡೆ ಮಾಡದೇ ಇದ್ರೆ, ಇದೇ ಸೆರೆಮನೆಯಲ್ಲಿ ಅನ್ನಾಹಾರ ಸೇವಿಸದೆ ಉಪವಾಸ ಬಿದ್ದು ಸತ್ತೇನು? ಎಚ್ಚರ.
2: ಓಹೋ, ಪ್ರಾಣತ್ಯಾಗ ಮಾಡುವುದಕ್ಕೂ ನೀನು ಮುಂದಾಗುತ್ತೀಯ?
0: ಅಷ್ಟನ್ನಾದರೂ ಮಾಡಿ ಏನು ಹೊರತು ನಿನ್ನಂಥವನಿಗೆ ಶರಣಾಗಲಿಕ್ಕಿಲ್ಲ, ನೆನಪಿರಲಿ.
2: ಅಂತೂ ಬಿಡಬೇಕೆನ್ನುವ ಹಠವನ್ನೇ ಸಾಧಿಸ್ತಾ ಇದ್ದಿ. ಬಿಡುತ್ತೇನೆ ನಿನ್ನನ್ನು ಇಲ್ಲಿಂದ, ಆದ್ರೆ ನಿನಗೆ ಗೃಹ ಬಂಧನವನ್ನು ಮಾಡುತ್ತೇನೆ. ಯಾರೇ ಗಣ್ಯ ವ್ಯಕ್ತಿಗಳ ಸಂಪರ್ಕ ನಿನಗಾಗದಂತೆ ನಿನ್ನ ಮನೆಯಲ್ಲೇ ನಿನಗೆ ಸೇರೆ. ಜಾಗ್ರತೆಯಾಗಿರು.
0: ಹಾ ಹಾ.

ಬಂಗಾರದ ಪಂಜರದ ಬಂಧನವೇ ಆದರೂ ಬಂಧನ ಬಂಧನವೇ ಹೊರತು ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹಾರುವಂತಹ ಒಂದು ಹಕ್ಕಿಗೆ ಸಿಗುವಂತಹ ನೆಮ್ಮದಿ ಮನಃಶಾಂತಿ ಇನ್ನೊಂದು ಕಡೆಯಲ್ಲಿ ಸಿಗುವುದಕ್ಕಿಲ್ಲ. ಈಗ ನನಗಾದದ್ದು ಅಷ್ಟೇ. ಗ್ರಹ ಬಂಧನ ಮೊದಲಿದ್ದದ್ದಕ್ಕಿಂತ ಸ್ವಲ್ಪ ಹೆಚ್ಚು ಸ್ಥಳ ಉಂಟು ಅಂತ ಹೇಳಬಹುದೇ ಹೊರತು ಬಂಧನ ಬಂಧನವೇ ಅಲ್ಲ. ಇದರಿಂದ ಹೇಗಾದರೂ ಉಪ ಆಯದಿಂದಲೇ ನಾನು ಪಾರಾಗಬೇಕೆನ್ನುವುದನ್ನು ಉದ್ದೇಶಿಸಿ ಒಬ್ಬ ಮೌಲ್ವಿಯ ವೇಷವನ್ನು ಧಾರಣೆ ಮಾಡಿ ಆ ಮೂಲಕ ಆಂಗ್ಲರನ್ನು ಕಣ್ತಪ್ಪಿಸಿ ಹೊರಬಂದವನಿದ್ದೇನೆ. ಮಾತ್ರವಲ್ಲ, ಬಹುದೂರ ಬಂದಿದ್ದೇನೆ. ಅನೇಕರು ನನ್ನನ್ನು ಪತ್ತೆ ಹಚ್ಚುವುದಕ್ಕೆ ಪ್ರಯತ್ನಪಟ್ಟರು ಎನ್ನುವುದು ನನ್ನ ಅವಗಾಹನೆಗೆ ಬಂದಿದೆ. ಆದ್ದರಿಂದ ತಲೆ ತಪ್ಪಿಸಿಕೊಂಡೇ ಬರಬೇಕಾಯಿತು. ಏನು ಮಾಡಲಿ, ಕೆಲವು ಬಾರಿ ನಾವು ತಲೆ ತಪ್ಪಿಸಿಕೊಂಡು ಮುಖ ಮುಚ್ಚಿಕೊಂಡು ವ್ಯವಹರಿಸಬೇಕು, ನೇರದಾರಿಯಲ್ಲಿದ್ದರೂ ಹಾಗೆ. ಆದ್ದರಿಂದಲೇ ಬಹುದೂರ ಬಂದಿದ್ದೇನೆ. ಟಿಬೇಟ, ಬರ್ಮಾ ಇತ್ಯಾದಿ ಸ್ಥಳದಲ್ಲಿ ಬಂದು ನಿಂತಿರುವಂತಹ ಭಾರತೀಯರು ಮಾತ್ರ ಅಲ್ಲ, ಇಲ್ಲಿಯೇ ನಮಗೆ ಸಹಕರಿಸುವುದಕ್ಕೆ ಆಂಗ್ಲ ವಿರೋಧಿ ಮನೋಧರ್ಮದವರು ಯಾರಿದ್ದಾರೋ ಅವರೆಲ್ಲವರನ್ನು ಒಟ್ಟು ಸೇರಿಸಿ ವಿಶೇಷವಾದಂತಹ ಒಂದು ಸೇನೆಯನ್ನು ಕಟ್ಟಿಕೊಂಡು ಬಂದು ಅಂಡಮಾನ ಮತ್ತು ನಿಕೋಬಾರ ಎನ್ನುವಂತಹ ಪ್ರದೇಶಕ್ಕೆ ಬಂದಿದ್ದೇನೆ. ಕೇಸರಿ, ಬಿಳಿ, ಹಸಿರು ಈ ಮೂರು ಬಣ್ಣದಿಂದೊಪ್ಪುವ ನಮ್ಮ ತ್ರಿವರ್ಣ ಧ್ವಜವನ್ನು ಇಲ್ಲಿ ಹಾರಿಸಿದ್ದೇನೆ. ಇದು ಭಾರತದ ವಿಜಯದ ಸಂಕೇತ, ನಮ್ಮ ಸ್ವಾತಂತ್ರ್ಯದ ಸಂಕೇತ.

0: ಬಾಪೂಜಿ
1: ಜವಾಹರ್,
0: ನಮ್ಮ ದೇಶದ ಪರಿಸ್ಥಿತಿ ಎಂತಹ ವಿಕೃತವಾದಂತಹ ಸ್ಥಿತಿಗೆ ಸಂದು ಹೋಯಿತು ನೋಡಿ.
1: ಹೌದು,
0: ಒಂದೆಡೆಯಲ್ಲಿ ಕ್ರಾಂತಿಕಾರಿಗಳು ಬ್ರಿಟಿಷರನ್ನು ಆಯುಧ ಬಲದ ಮೂಲಕವಾಗಿ ಶಸ್ತ್ರಬಲದ ಮೂಲಕವಾಗಿ ವಿರೋಧಿಸ್ತೇವೆ ಅಂತ ಹೊರಟವರು, ಇನ್ನೊಂದೆಡೆಯಲ್ಲಿ ನಮ್ಮಂಥವರು ಸತ್ಯಾಗ್ರಹದ ಮೂಲಕವಾಗಿ ಅಸಹಕಾರದ ಮೂಲಕವಾಗಿ ಬ್ರಿಟಿಷ್ ವಿರೋಧಿ ನೀತಿಯನ್ನು ಮುಂದುವರಿಸುತ್ತಾ ಇರುವವರು. ಅಂತೂ ಈ ಹೋರಾಟ ಎಲ್ಲಿಗೆ ಬಂದು ತಲುಪ್ತದೆ ಎನ್ನುವುದಾಗಿ ಬಹಳ ಆತಂಕವಾಗಿದೆ ನನಗೆ. ನಾನಂತೂ ಘೋಷಿಸಿಯೇ ಬಿಟ್ಟಿದ್ದೇನೆ, ಪೂರ್ಣ ಸ್ವಾತಂತ್ರ್ಯವೇ ಭಾರತದ ಗುರಿ ಎಂಬುದಾಗಿ. ನಮ್ಮವರನ್ನು ಒಂದುಗೂಡಿಸುವುದಕ್ಕೆ ಬೇಕಾಗಿ ಈ ರಾಷ್ಟ್ರದಾದ್ಯಂತ ಪ್ರವಾಸವನ್ನೂ ಮಾಡಿದ್ದೇನೆ. ತಾವು ನೀಡಿದಂತಹ ಸಂದೇಶವನ್ನು ಮನೆ ಮನೆಗಳಲ್ಲಿ ಜನ ಮನಗಳಲ್ಲಿ ಸಾರುವುದಕ್ಕೆ ಪ್ರಯತ್ನಿಸಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಹಲವು ಬಾರಿ ಸೆರೆಮನೆ ವಾಸವನ್ನು ಅನುಭವಿಸಿದ್ದೇನೆ. ನಮ್ಮಮ್ಮನಾದಂತಹ ಸ್ವರೂಪ ರಾಣಿ ದೇವಿಯವರು, ನಮ್ಮ ತಂದೆಯವರಾದಂತಹ ಮೋತಿಲಾಲರು ಮತ್ತು ನಾನು ಜೊತೆಯಾಗಿ ಸೆರೆಮನೆಯನ್ನು ಸೇರಿದಾಗ ಆಗಲಿ ಒಳ್ಳೆಯದೇ ಆಯಿತು, ರಾಷ್ಟ್ರವನ್ನು ರಕ್ಷಿಸುವುದಕ್ಕಾಗಿ ಇವರಿಬ್ಬರೂ ಸೆರೆಮನೆಯನ್ನು ಸೇರಿದರೆ ನನ್ನದೇಕೆ ತಡ ಎಂಬುದಾಗಿ ತಾವೂ ಕೂಡ ಮೆರವಣಿಗೆಯಲ್ಲಿ ಸಾಗಿ ಬಂಧನಕ್ಕೊಳಗಾದರಂತೆ. ಅಂತೂ ನಮ್ಮ ಮನೆಯನ್ನೇ ಈ ಕಾರ್ಯಾಲಯವಾಗಿ ನಾನು ಬಿಟ್ಟು ಕೊಟ್ಟಿದ್ದೇನೆ. ದೇಶಕ್ಕೆ ಸ್ವಾತಂತ್ರ್ಯವನ್ನು ಹೇಗೆ ತಂದುಕೊಡುವುದು, ಮುಂದಿನ ಯೋಜನೆ ಏನು ಹೇಳಿ ಬಾಪೂಜಿ.
1: ಜವಾಹರ್ಲಾಲರೇ, ನಿಮ್ಮ ನೆಲೆಯಲ್ಲಿ ಮಾತ್ರ ಅಲ್ಲ, ಉಳಿದವರನ್ನು ಸಂಘಟಿಸಿ ನೀವು ಮಾಡಿದಂತಹ ಕೆಲಸ ಬಹಳ ದೊಡ್ಡದೇ. ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅಹಿಂಸಾ ಮಾರ್ಗವನ್ನು ಅನುಲಕ್ಷಿಸಿಕೊಂಡು ಅನೇಕ ಸತ್ಯಾಗ್ರಹ ಚಳವಳಿಗಳನ್ನು ನಾನು ಮಾಡಿದೆ. ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ರೈತರನ್ನು ನಾನು ಬೆಂಬಲಿಸಿದೆ. ಆದರೆ ನೋಡು, ಜಲಿಯನ್ಲಾಲಾಬಾಗ್ನಲ್ಲಿ ದೊಡ್ಡ ದುರಂತವೊಂದೇ ನಡೆದು ಹೋಯಿತಲ್ಲ, ಸಾಮೂಹಿಕ ಅತ್ಯಾಚಾರ ನಡೆದು ಹೋಯಿತು, ಅದನ್ನು ನಾವು ಜೀರ್ಣಿಸಿಕೊಳ್ಳಬೇಕಾಯಿತು. ಆಮೇಲೆ ಅಸಹಕಾರ ಆಂದೋಲನಕ್ಕೆ ನಾವು ಮನ ಮಾಡಿದ್ದು. ಬ್ರಿಟಿಷರ ಯಾವುದೇ ವಸ್ತುಗಳನ್ನು ಮುಟ್ಟುವುದಿಲ್ಲ,
0: ಸಾರ್ವಜನಿಕ ಸ್ಥಳದಲ್ಲಿ ಅದಕ್ಕೆ ಬೆಂಕಿ ಹಚ್ಚುವ ಕಾರ್ಯವನ್ನು ನಾವು ಮಾಡಿ,
1: ಸ್ವದೇಶಿ ವಸ್ತುಗಳನ್ನೇ ನಾವು ಉಪಯೋಗಿಸಬೇಕು,
0: ಅದರ ಪ್ರಚಾರವನ್ನು ಮಾಡಿದ್ದೇವೆ,
1: ಹೀಗೆ ನಾವು ಮಾಡಿದೆವು. ಆಮೇಲೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದೆವಲ್ಲ, ಉಪ್ಪಿನ ಮೇಲೆ ಕರಗ್ರಹಣ ಮಾಡಿದ್ರು ಅವರು, ಅದನ್ನು ನಿವಾರಿಸಬೇಕು.
0: ಉಪ್ಪಿನ ಸಾಮಾನ್ಯವೇ ಅದು
1: ಅಲ್ಲ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಈ ಘೋಷಣೆಯನ್ನು ಮಾಡಿದ ಹಾಗಾಯಿತು. ತಿಲಕರು ಹೇಳಿದರು, ಸ್ವಾತಂತ್ರ್ಯ ಅದನ್ನ ಜನ್ಮ ಸಿದ್ಧ ಹಕ್ಕು ಅಂತ. ಅದು ಸ್ವಲ್ಪ ತೀವ್ರಗಾಮಿ ಆದದ್ದು, ಆದರೆ ಮಂದಗಾಮಿಗಳಾದರೂ ಗೋಖಲೆಯವರ ಹಾದಿ ನಮಗೆ ಒಳ್ಳೆಯದು ಅಂತ ನಾವು ಮುಂದುವರೆದದ್ದು. ಇಷ್ಟವರೆಗೆ ಕೆಡುಕು ಏನೂ ಆಗಲಿಲ್ಲ, ಆದರೆ ವ್ಯಾಪಕ ರೀತಿಯಲ್ಲಿ ನಮಗೆ ಬೇಕಾದ್ದು ಬರಲಿಲ್ಲ. ಈಗ ಸುಭಾಷ್ ಚಂದ್ರ ಬೋಸರಿಗೆ ದುರ್ಮರಣೆ ಆಯಿತು ಎನ್ನುವ ವರ್ತಮಾನ ನಾವು ಕೇಳಿದವು, ಬಹಳ ಬೇಸರ ಆಯಿತು.
0: ಆಕಾಶಯಾನದಲ್ಲಿ ಅಪಘಾತಕ್ಕೊಳಗಾದರಂತೆ ನಾನು ಹೃದಯ ವಿದ್ರಾವಕವಾದ ಸುದ್ದಿ.
1: ಅಂತಹ ಒಬ್ಬ ದೇಶಭಕ್ತರನ್ನು ನಾವು ಕಳ್ಕೊಂಡೆವು, ಅವನು ಇರ್ತಾ ಇದ್ರೆ ನಮಗೊಂದು ಭೀಮ ಬಲ ಬರ್ತಾ ಇತ್ತೋ ಏನೋ, ಆದರೆ ನಾವು ಅರ್ಧದಲ್ಲಿ ಯಾವುದನ್ನು ಬಿಡುವುದಕ್ಕಾಗುವುದಿಲ್ಲ. ಅಸಹಕಾರ ಚಳವಳಿ ಎಲ್ಲಿವರೆಗೆ ಮುಂದುವರಿಬೇಕು ಅಂತ ಹೇಳಿದ್ರೆ ನಿಯಮವನ್ನು ಕೂಡ ಉಲ್ಲಂಘನೆ ಮಾಡುವಲ್ಲಿವರೆಗೆ ನಾವು ಮುಂದುವರಿಬೇಕು. ಸ್ವದೇಶಿ ವಸ್ತುಗಳನ್ನೇ ನಾವು ಉಪಯೋಗಿಸಬೇಕು ಅಂತ ಹೇಳಿ ಸಾಬರಮತಿ ಆಶ್ರಮದಲ್ಲಿ ಚರಕದಿಂದಲೇ ನೂಲುವುದನ್ನು ಎಲ್ಲರಿಗೂ ಕಲಿಸಿದ್ದೇನೆ. ಮಾತ್ರ ಅಲ್ಲ, ಯಾರು ದಲಿತರಿದ್ದಾರೆ, ಯಾರು ಅಂತ್ಯಜರಿದ್ದಾರೆ, ಅವರನ್ನೆಲ್ಲ ಅಲ್ಲಿಗೆ ನಾನು ಅಲ್ಲಿ ಇಟ್ಟುಕೊಂಡಿದ್ದೇನೆ. ಸಾಮಾಜಿಕವಾದಂತಹ ಒಂದು ಸಮಾನತೆಯನ್ನು ಮಾಡಿದ್ದೇನೆ
0: ಬಾಪೂಜಿ.
1: ನಮ್ಮಲ್ಲಿ ಕೋಮುಗಲಭೆಯನ್ನು ಹುಟ್ಟು ಹಾಕಬೇಕು ಅಂತ ಹೇಳಿ ಬ್ರಿಟಿಷರು ತುಂಬಾ ಪ್ರಯತ್ನ ಪಟ್ಟರು. ಹಿಂದೂ ಮುಸ್ಲಿಂ ಗಲಾಟೆಯು ಆಗಿ ಹೋಯಿತಲ್ಲ, ರಾಮ್ ರಹೀಂ ಏಕ್ ಹೇ ಎನ್ನುವಂತಹ ಒಂದು ಮೂಲ ಮಂತ್ರವನ್ನು ಎಲ್ಲರಿಗೂ ಬೋಧಿಸುವುದರಿಂದ ಸ್ವಲ್ಪ ತಣ್ಣಗಾಗಿದ್ದಾರೆ. ಆದಷ್ಟು ಪ್ರಯತ್ನ ನಮ್ಮದಾಗುತ್ತದೆ, ಆದರೆ ಇಷ್ಟರ ಈ ಹಂತದಲ್ಲಿ ಬ್ರಿಟಿಷ್ ಸರ್ಕಾರ ಸ್ವಲ್ಪ ತಲ್ಲಣಗೊಂಡಿದೆ, ಅಲ್ಲಿ ಚಕ್ರಾಧಿಪತ್ಯ ಸ್ವಲ್ಪ ಅದರುವಂತಹ ಸ್ಥಿತಿಗೆ ಬಂದಿದೆ. ನಮ್ಮ ಈ ಹೋರಾಟ ಉಂಟಲ್ಲ, ಕೊನೆಗಾದರೂ ಜಯವನ್ನು ತರುತ್ತದೆ ಅಂತ ನಾವು ತಿಳ್ಕೊಂಡದ್ದು ತಪ್ಪಾಗಲಿಲ್ಲ. ಸತ್ಯಾಗ್ರಹದ ಆಂದೋಲನ ಮುಂದುವರಿಯುತ್ತಾ ಇದ್ದ ಹಾಗೆ ಬ್ರಿಟಿಷ್ ವೈಸ್ರಾಯಿ ಅವರು ಏನೋ ಒಂದು ತೀರ್ಮಾನವನ್ನು ಮಾಡುತ್ತಾರೆ ಎನ್ನುವ ವರ್ತಮಾನವನ್ನು ನಾನು ಕೇಳಿದ್ದೇನೆ.
0: ಸೈಮನ್ ಆಯೋಗದ ವಿಚಾರವನ್ನು ನಾನು ಕೇಳಿಸಿಕೊಂಡಿದ್ದೇನೆ ಸ್ವಾಮಿ.
1: ಹೌದಲ್ಲ,
0: ಭಾರತೀಯರಿಗೆ ಅಧಿಕಾರವನ್ನು ಎಷ್ಟು ಬಿಟ್ಟು ಕೊಡಬಹುದು ಎನ್ನುವುದರ ಕುರಿತಾಗಿ ಸದ್ಯ ಚಿಂತನೆಯನ್ನು ಮಾಡುತ್ತಾ ಇದ್ದಾರೆ.
1: ಎರಡನೆಯ ದುಂಡು ಮೇಜಿನ ಪರಿಷತ್ತಿಗೆ ನಾನು ಅಲ್ಲಿಗೆ ಹೋದಾಗ ಭಾರತೀಯರದ್ದಾದಂತಹ ನಿಲುವು ಏನು ಎನ್ನುವುದನ್ನು ತೋರಿಸಿದ್ದೇನೆ. ಅದು ಅವರಿಗೆ ಈಗ ಈ ತೀರ್ಮಾನಕ್ಕೆ ನಾಂದಿ ಇರಬೇಕು, ನೋಡೋಣ ಏನು ಮಾಡ್ತಾರೆ ಅಂತ.

0: ಕೆರಳಿ
1: ಒಳಗಿರುವ ಮರಣದ ಉಪವಾದವ ಜಲದೊಳು ನಡೆಸಿದರು.
0: ಪರಮಾಶ್ಚರ್ಯವಾಗಿದೆ, ಪರಮಾಶ್ಚರ್ಯವಾಗಿದೆ. ಆ ಗಾಂಧೀಜಿ ಆದರೂ ಮಾಡಿದ್ದಾದ್ರೂ ಏನು, ಕೋಲು ಮತ್ತು ಧೋತಿಯನ್ನು ನೆಲದಲ್ಲಿ ಹಾಕಿಕೊಂಡು ಎಳಕೊಂಡು ಹೋಗಿ ಅಲ್ಲಲ್ಲಿ ಅಲ್ಲಲ್ಲಿ ಸಂಘಟನೆ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ಇಲ್ಲಿ ಯಾವ ವ್ಯವಹಾರವನ್ನು ಮಾಡಲಿಕ್ಕೆ ಬಿಡುವುದಿಲ್ಲಲ್ಲ. ಅವನೀಗ ಬರೀ ಹತ್ತಿಯ ಬಟ್ಟೆ ತೆಗಿಲಿಲ್ಲ, ಹತ್ತಿಗೆ ನೀರು ಹಾಕಿದಾಗ ಹೇಗೆ ಆಗ್ತದೆ ಹತ್ತಿ? ಹಾಗೆ ಅವನನ್ನು ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿ ಎಲ್ಲರನ್ನ ಗಾಂಧೀಜಿ ಒಟ್ಟಿಗೆ ಇದ್ದವರನ್ನು ಎಲ್ಲರನ್ನೂ ಕೂಡ ಎಂತ ನೋಡುದು, ಸೆರೆಲ್ಲಾಕಿ ಸೆರೆಲ್ಲಾಕಿ ಹೋಗ್ಲಿ ಒಳಗೆ.

0: ಹಂಗಾರೆ
1: ಏನು
0: ಒಬ್ಬ ಭಾರತೀಯ ಗಾಂಧೀಜಿಯನ್ನು ನೀವು ಸೆರೆಮನೆಯಲ್ಲಿ ಇಟ್ಟಿದ್ದೀರಿ ಎನ್ನುವ ಮಾತ್ರಕ್ಕೆ ಒಬ್ಬ ವ್ಯಕ್ತಿಯಲ್ಲ, ನನ್ನ ಹಿಂದೆ ಕೋಟಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಹಾಗಾಗಿ ಭಾರತವನ್ನು ಬಿಟ್ಟು ತೊಲಗಿರಿ ಎನ್ನುವಂತಹ ಆಹ್ವಾನವನ್ನು ಘೋಷಣೆಯನ್ನು ನಾವು ಕೊಡ್ತಾ ಇರುವಂತದ್ದು ಇದೇ ಸೆರೆಮನೆಯಲ್ಲಿ ನನ್ನನ್ನು ಇಟ್ಟದೆ. ದೀರ್ಘವಾದಂತಹ ಉಪವಾಸ ಸತ್ಯಾಗ್ರಹವನ್ನು ನಾನು ಮಾಡ್ತೇನೆ, ಅದರ ಪರಿಣಾಮ ಇಡೀ ಭಾರತದಲ್ಲಿ ಕ್ರಾಂತಿ ಆದೀತು, ಜತನ ಎಚ್ಚರ.
1: ಇದಕ್ಕೆಲ್ಲ ಹೆದರಿ ನಾವು ಬಂದವರಲ್ಲ, ಬಂದವರಲ್ಲ, ನಿಮಗೆ ಏನು ಮಾಡಬೇಕು ಅಂತೇಳಿ ಈವರೆಗೂ ನಮಗೆ ಗೊತ್ತುಂಟು. ಅದಕ್ಕೆ ಬೇಕಾಗಿ ನೋಡುದಂತ ಅದು ಉಪ್ಪಿನ ಸತ್ಯಾಗ್ರಹ ಮಾಡಿದಂತ ಆಗಿದೆ. ಇನ್ನು ಅನ್ನ ಸತ್ಯಾಗ್ರಹ ಮಾಡುದಾದ್ರೂ ನಮಗೆ ಹೆದರಿಕೆ ಇಲ್ಲ, ಹೊಟ್ಟೆಗಿಲ್ಲದಾಗುದು ನಿಮಗೆ. ಬಿದ್ದುಕೊಳ್ಳಲಿ ಬಿದ್ದುಕೊಳ್ಳಲಿ.

0: ಇಲ್ಲ, ನಾವಿನ್ನೂ ವಿಳಂಬಿಸುವಂತಿಲ್ಲ. ಮಹಾತ್ಮ ಗಾಂಧೀಜಿ ನಿಜವಾದ ಅರ್ಥದಲ್ಲಿ ಮಹಾತ್ಮ ಗಾಂಧಿಯೇ ಆಗಿ ಹೋದ. ಸತ್ಯ, ಅಹಿಂಸೆ, ಉಪವಾಸ, ಸತ್ಯಾಗ್ರಹಗಳ ಮೂಲಕ ನಮ್ಮ ಮನವನ್ನು ಕಲಕಿದ ಹಾಗೂ ಗೆದ್ದ. ಇದಕ್ಕೆ ಸರಿಯಾಗಿಯೇ ನಮ್ಮ ಬ್ರಿಟಿಷ್ ಆಳ್ವಿಕೆಯಲ್ಲಿಯೂ ಕೆಲವು ಮನಪರಿವರ್ತನೆಗಳಾದವು. ಅದರ ಪರಿಣಾಮವಾಗಿ ಮೌಂಟ್ ಬೆಟನ್ ಎನ್ನುವ ನನ್ನನ್ನು ರಾಜ್ಯಪಾಲರನ್ನಾಗಿ ಭಾರತಕ್ಕೆ ನಿಯುಕ್ತಿಗೊಳಿಸಿದ್ದಾರೆ. ಇನ್ನು ನಾವು ವಿಳಂಬಿಸಿದ್ರಲ್ಲಿ ಸ್ಫೋಟ ಸಂಭವಿಸುತ್ತದೆ. ಇವರ ಅಭಿವ್ಯಕ್ತಿಯನ್ನು ನಾವು ತಡೆಯುವ ಹಾಗಿಲ್ಲ. ಹಾಗಾಗಿ ಗಾಂಧೀಜಿ ಮಹಾಶಯನನ್ನೇ, ನೆಹರೇ ಮೊದಲಾದವರನ್ನು ಭೇಟಿ ಮಾಡಿ ಭಾರತ ಸರ್ಕಾರದ ನಿರ್ಧಾರವನ್ನು ಇವರಿಗೆ ತಿಳಿಸುವ ಮೂಲಕ ಭಾರತವನ್ನು ಸ್ವಾತಂತ್ರ್ಯ ರಾಷ್ಟ್ರವನ್ನಾಗಿ ಘೋಷಿಸುವಂತಹ ಒಂದು ಹೊಣೆಗಾರಿಕೆ ನನಗಿದೆ. ಗಾಂಧೀಜಿಯವರೇ, ನೆಹರು ಈ ಕಡೆಗೆ ಬನ್ನಿ. ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಂದವನಿದ್ದೇನೆ. ನನಗೊಂದು ಮಹತ್ವವಾದಂತಹ ಹೊಣೆಗಾರಿಕೆ ಇದೆ. ಶತಮಾನಗಳಷ್ಟು ಹೋರಾಟ, ಕಾಲದ ಹೋರಾಟ ನಿಮ್ಮದಾಗಿದೆ.
1: ಹ್ಯಾಟ್ಲೆಯವರ ಆದೇಶವನ್ನು ನೀವು ತಂದದಲ್ವಾ?
0: ಅವರ ಆದೇಶವನ್ನೇ ನಾನು ತಂದವನಿದ್ದೇನೆ.
1: ಒಳ್ಳೆಯದು, ಸ್ವಾತಂತ್ರ್ಯ ಕೊಡ್ತೀರಲ್ಲ ನಮಗೆ?
0: ಖಂಡಿತ. ಆದ್ರೆ ಒಂದು ಷರತ್ತಿದೆ.
1: ಏನು?
0: ಅವಿಭಜಿತವಾದಂತಹ ಭರತಖಂಡ ಇನ್ನು ಉಳಿಯುವುದಿಲ್ಲ. ಇದು ಪಾಕಿಸ್ತಾನ ಎಂಬುದಾಗಿ ವಿಭಜಿಸಲ್ಪಡುತ್ತದೆ. ಅದಕ್ಕೆ ಆ ವರ್ಗದ ನಾಯಕರ ಬೇಡಿಕೆಯೂ ಇದೆ, ಆಗ್ರಹವೂ ಇದೆ. ಹಾಗಾಗಿ ಭಾರತ ಪಾಕಿಸ್ತಾನ ಎನ್ನುವಂತಹ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವ ಇಂದಿನಿಂದ ಬರುತ್ತದೆ. ಈ ಕಡೆಯಿಂದ ಭಾರತಕ್ಕೆ ಮಹಾನ್ ನಾಯಕರಾಗಿ ನೀವು ಒದಗಿ ಬಂದಿದ್ದೀರಿ. ಇಲ್ಲಿಯ ಸರಕಾರ, ಇಲ್ಲಿ ಆಡಳಿತವನ್ನು ನಡೆಸುವಂತಹ ಹೊಣೆಗಾರಿಕೆ ಜವಾಹರ್ ಮೊದಲಾದಂತಹ ವೀರ ಪ್ರಭೃತಿಗಳಿಗೆ ಸೇರುತ್ತದೆ.
1: ಮೌಂಟ್ ಬ್ಯಾಟನ್ ಮಹಾಶಯರೇ, ಭಾರತ ಪ್ರೇಮಿ ಆಟ್ಲೆಯವರ ನಿರೂಪದಂತೆ ನಮಗಿಂದು ಸ್ವಾತಂತ್ರ್ಯದ ಘೋಷಣೆಯನ್ನು ತಾವು ಮಾಡಿದ್ದೀರಿ. 1947 ಆಗಸ್ಟ್ 14 ನಡುರಾತ್ರಿ ಇದು. ಇಡೀ ಜಗತ್ತು ನಿದ್ರಿಸುತ್ತಿರುವಾಗ ಭಾರತದಲ್ಲಿ ಸ್ವಾತಂತ್ರ್ಯ ಸೂರ್ಯನ ಉದಯವಾಗಿದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಸಂಕೇತವಾದ ಯೂನಿಯನ್ ಜಾಕ್ ಕೆಳಗಿಳಿದು ಭಾರತದ ತ್ರಿವರ್ಣ ಧ್ವಜ ಆಕಾಶದೆತ್ತರಕ್ಕೆ ಹಾರಾಡುತ್ತಿದೆ. ನಾಳಿನ ಶುಭೋದಯ ಸಮಸ್ತ ಭಾರತೀಯರ ಬದುಕಿನ ಭಾಗ್ಯೋದಯ. ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವ ಸತ್ತೆಯ ಮೊದಲ ಪ್ರಧಾನಿಯನ್ನಾಗಿ ಪಂಡಿತ್ ಜವಾಹರಲಾಲ್ ನೆಹರೂರವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೇವೆ. ಪ್ರಧಾನಿ ನೆಹರು ಅವರೇ, ಇದು ದೆಹಲಿಯ ಐತಿಹಾಸಿಕ ಕೆಂಪುಕೋಟೆ. ಇಲ್ಲಿಂದಲೇ ಸ್ವತಂತ್ರ ಭಾರತದ ಸಂದೇಶವನ್ನು ಜಗತ್ತಿಗೆ ಸಾರಿ.
2: ಬಾಪೂಜಿಯವರೇ, ತಮ್ಮ ಹಿರಿತನದ ಹರಕೆಯಲ್ಲಿ ಈ ದೇಶದ ಸೇವಕನಾಗಿ, ದೇಶದ ಒಳಿತಿಗೋಸ್ಕರವಾಗಿ, ಭವ್ಯ ಭಾರತವನ್ನು ಕಟ್ಟುವುದಕ್ಕೋಸ್ಕರವಾಗಿ ನಾನು ಪ್ರಯತ್ನಿಸುತ್ತೇನೆ. ದೇಶ ಬಂಧುಗಳೇ, ಆರಾಮ್ ಹರಾಮ್ ಹೇ ಎನ್ನುವುದು ಬಹಳ ದೊಡ್ಡದಾದಂತಹ ನೀತಿ. ನಾವು ಎಂದೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳತಕ್ಕದ್ದಲ್ಲ. ನಾವು ಎಚ್ಚರ ಆಗಬೇಕು, ಬೌದ್ಧಿಕವಾದ ಜಾಗೃತಿಯನ್ನು ತಂದುಕೊಳ್ಳಬೇಕು. ಸತತ ಪರಿಶ್ರಮದ ಮೂಲಕವಾಗಿ ನಮ್ಮ ರಾಷ್ಟ್ರವನ್ನು ಮತ್ತೆ ಶ್ರೀಮಂತವನ್ನಾಗಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ನಮ್ಮ ದೇಶದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿರತಕ್ಕಂತಹ ಜನ ಬಡತನದಲ್ಲಿ ನಲುಗಿ ಹೋಗುವವರಿದ್ದಾರೆ. ಎಲ್ಲರೂ ಕೂಡ ಶ್ರೀಮಂತರಾಗಬೇಕಾದರೆ, ನಮ್ಮ ನಾಡು ಕೃಷಿ ಪ್ರಧಾನವಾದಂತಹ ದೇಶ, ಕೃಷಿಗೆ ಪ್ರಥಮವಾದಂತಹ ಸ್ಥಾನ. ಅನಂತರ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಬೇಕಾದರೆ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಈ ಎಲ್ಲವನ್ನೂ ಕೂಡ ನಾವು ಒಂದು 5-5 ವರ್ಷಕ್ಕೆ ಒಂದೊಂದು ಯೋಜನೆಯಂತೆ ಮಾಡ್ತಾ ಹೋಗೋಣ. ಇದನ್ನು ಪಂಚವಾರ್ಷಿಕ ಯೋಜನೆ ಅಂತ ಕರೀತಾ ಇದ್ದೆ ನಾನು. ಅಷ್ಟು ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿಯೂ ಕೂಡ ಭಾರತವನ್ನು ಗೌರವಿಸುವುದಕ್ಕೆ ಬೇಕಾಗಿ 5 ತತ್ವಗಳನ್ನು ನಾನು ಹೇಳ್ತಾ ಇದ್ದೇನೆ. ಶಾಂತಿ, ಸಹಬಾಳ್ವೆ, ವಿಶ್ವ ಭ್ರಾತೃತ್ವ, ಪರಸ್ಪರ ರಕ್ಷಣೆಯನ್ನು ಗೌರವಿಸುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ರಾಷ್ಟ್ರವು ತನ್ನ ಪರಮಾಧಿಕಾರವನ್ನು ಹೊಂದಿರುವುದನ್ನು ಗೌರವಿಸುವುದು ನಮ್ಮ ಭಾರತದ ತತ್ವ ಎನ್ನುವುದನ್ನು ಘೋಷಿಸುವುದಕ್ಕೆ ನಾನು ಸಂತೋಷ ಪಡ್ತೇನೆ. ಎಲ್ಲರೂ ಶ್ರಮಿಸಿ ಈ ದೇಶವನ್ನು ಕಟ್ಟುವಂತಹ ಕಾಯಕದಲ್ಲಿ ಮುಂದುವರಿಯೋಣ, ಮುಂದುವರಿಯೋಣ. ಭಾರತ್ ಮಾತಾ ಕಿ ಜಯ.
1: ಒಳ್ಳೆಯದು. ಶಾಂತಿದೂತ ಭಾರತದ ಪಂಚಶೀಲ ತತ್ವಗಳನ್ನು ಜಗತ್ತಿಗೆ ಸಾರಿದ್ದೀರಿ. ಸತ್ಯ, ಶಾಂತಿ, ಅಹಿಂಸೆಗಳ ಅಸ್ತ್ರವನ್ನು ಬಳಸಿ ಈ ಸ್ವಾತಂತ್ರ್ಯ ಸಮರದಲ್ಲಿ ನಾವು ಜಯಗಳಿಸಿದ್ದೇವೆ. 220 ವರ್ಷದ ದಾಸ್ಯದ ಸಂಕಲೆಯಿಂದ ತಾಯಿ ಭಾರತಿಗೆ ಬಿಡುಗಡೆಯಾಗಿದೆ. ಈ ಸ್ವಾತಂತ್ರ್ಯ ಚಿರಾಯುವಾಗಲಿ. ಈ ದೇಶ ರಾಮರಾಜ್ಯವಾಗಲಿ. ಜೈ ಭಾರತ ಮಾತೆ.

ಇದುವರೆಗೆ ಭಾಸ್ಕರ್ ರೈ ಕುಕ್ಕುವಳ್ಳಿ ಮತ್ತು ತಂಡದವರಿಂದ ವಿಶೇಷ ಯಕ್ಷಗಾನ ತಾಳಮದ್ದಳೆ ಕ್ರಾಂತಿ ಕಹಳೆ ಕೇಳಿದಿರಿ. ಕಥಾ ಸಂಯೋಜನೆ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ, ಪದ್ಯರಚನೆ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಮಾತಾಡಕ್ಲಾ. ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾಗಡಂದು ಪ್ರಾರ್ಥಿಸ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
2: ಈ ಮಣ್ಣು ನಮ್ಮದು, ಈ ನೆಲ ನಮ್ಮ ಹೆಮ್ಮೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ತ್ಯಾಗವ ನೆನೆಯೋಣ.
3: ನರನಾಡಿಯಲ್ಲಿ ಹರಿದಾಡಿದೆ ಅಭಿಮಾನವೇ,
2: ತಾಯಿ ಭಾರತಾಂಬೆಯ ಮಡಿಲಲ್ಲಿ ಪ್ರೀತಿ ಏಕತೆ,
3: ನನ್ನ ದೇಶ
2: ದೇಶಾಭಿಮಾನವನ್ನು ಹೃದಯದಲ್ಲಿ ತುಂಬಿಕೊಳ್ಳೋಣ. ನಮ್ಮ ರಾಷ್ಟ್ರ ಧ್ವಜದ ಗೌರವವನ್ನು ಎತ್ತಿ ಹಿಡಿಯೋಣ.
3: ತಾಯಿ
2: ಸಮಸ್ತ ಕೇಳುವರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ SDM ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಇವರಿಂದ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉಜಿರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲ ಕೇಳುಗರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳು ಪೂರೈಸುತ್ತಿವೆ. ಈ ದಿನ ಕೇವಲ ರಜೆಯ ದಿನವಲ್ಲ, ಅಥವಾ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚುವ ದಿನ ಮಾತ್ರವಲ್ಲ. ಇದು ನಮ್ಮ ಇತಿಹಾಸದ ಪುಟಗಳನ್ನು ಮಗದೊಮ್ಮೆ ತಿರುವಿ ಹಾಕಿ ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ಶುಭ ದಿನ. ಇಂದು ಆಕಾಶದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿರುವ ಈ ತ್ರಿವರ್ಣ ಧ್ವಜದ ಹಿಂದೆ ಲಕ್ಷಾಂತರ ದೇಶಪ್ರೇಮಿಗಳ ತ್ಯಾಗ, ಬಲಿದಾನ ಮತ್ತು ಬೆವರಿನ ಹನಿಗಳಿವೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಹಾದಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಿ ಕರೆ, ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ತ್ಯಾಗ, ಹಾಗೆಯೇ ನಮ್ಮ ಕರ್ನಾಟಕ ನೆಲದ ವೀರರಾದ ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಮೈಲಾರ ಮಹಾದೇವರಂತಹ ಮಹನೀಯರ ಹೋರಾಟಗಳನ್ನು ನಾವು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಿದೆ. 80 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಭಾರತವು ಬಾಹ್ಯಾಕಾಶ ರಂಗದಿಂದ ಹಿಡಿದು ತಂತ್ರಜ್ಞಾನದವರೆಗೆ, ಕೃಷಿಯಿಂದ ಹಿಡಿದು ಕ್ರೀಡೆಯವರೆಗೆ ಪ್ರಪಂಚವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಆದರೆ ಈ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ಅರಿಯುವುದು ಅತ್ಯಗತ್ಯ. ನೆನಪಿಡಿ, ದೇಶದ ಏಳಿಗೆ ಎಂದರೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ. ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಒಗ್ಗಟ್ಟಿನಿಂದ ಬಾಳುವುದು ಮತ್ತು ದೇಶದ ಯುವಜನಾಂಗ ತಮ್ಮ ಕೌಶಲ್ಯವನ್ನು ದೇಶದ ಪ್ರಗತಿ ಹಾಗೂ ನಾವೀನ್ಯತೆಗೆ ಬಳಸುವುದು ಇಂದಿನ ಅಗತ್ಯವಾಗಿದೆ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನೆರವಾಗುತ್ತದೆ. ಬನ್ನಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ದೇಶದ ಪ್ರಗತಿಗಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ ಎಂದು. ತ್ಯಾಗ ಬಲಿದಾನಗಳಿಂದ ಬಂದ ಈ ಸ್ವಾತಂತ್ರ್ಯವನ್ನು ಗೌರವಿಸೋಣ. ಸಮೃದ್ಧ ಹಾಗೂ ಸಶಕ್ತ ಭಾರತ ನಿರ್ಮಾಣಕ್ಕೆ ಶ್ರಮಿಸೋಣ. ಜೈ ಹಿಂದ್, ವಂದೇ ಮಾತರಂ.
2: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು.
5: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಕೇಸರಿ ಬಿಳಿ ಹಸಿರು ಈ ಮೂರು ಬಣ್ಣಗಳು ಬರೀ ಬಣ್ಣಗಳಲ್ಲ, ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಮಿಡಿಯುವ ಜೀವಾಳ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಲಕ್ಷಾಂತರ ವೀರ ಯೋಧರಿಗೆ, ಮಹಾತ್ಮರಿಗೆ ನಮ್ಮ ಕೋಟಿ ಕೋಟಿ ಪ್ರಣಾಮಗಳು. ಇಂದು ಆಗಸ್ಟ್ 15, ನಮ್ಮ ದೇಶದ ಹಿರಿಮೆ ಗರಿಮೆ ಮತ್ತು ತ್ಯಾಗವನ್ನು ನೆನೆಯುವ ಸುದಿನ. ಈ ಸುಸಂದರ್ಭದಲ್ಲಿ ರೇಡಿಯೋ ನಿನಾದ ನಿಮ್ಮ ಮುಂದೆ ತರುತ್ತಿದೆ ಒಂದು ವಿಶೇಷ ಕಾರ್ಯಕ್ರಮ, ದೇಶಭಕ್ತಿ ಗೀತೆಗಳ ಭಾವ ಸಂಗಮ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳಪ್ಪ.

0: ನಮ್ಮ ಮಣ್ಣಿನ ಸುವಾಸನೆ ನಮ್ಮ ದೇಶದ ಮೇಲಿನ ಪ್ರೀತಿ ಮತ್ತು ಹೆಮ್ಮೆಯನ್ನು ಹೆಚ್ಚಿಸುವ ಅದ್ಭುತ ದೇಶಭಕ್ತಿ ಗೀತೆಗಳ ಸರಿಮಳೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಕಾಯ್ದಿದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ತಿರುವಿ ನೋಡಿದರೆ ಪ್ರತಿಯೊಬ್ಬ ಕನ್ನಡಿಗನ ರಕ್ತದಲ್ಲೂ ದೇಶ ಪ್ರೇಮದ ಕಿಚ್ಚು ಸದಾ ಉರಿಯುತ್ತಲೇ ಬಂದಿದೆ. ಆ ಕಿಚ್ಚಿಗೆ ಧ್ವನಿಯಾಗುವ ಗೀತೆಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಶುಭಾರಂಭ ಮಾಡೋಣ.
1: ದಿಕ್ಕು ದಿಕ್ಕಲಿ ಭಾವ ಬಂಧನ.
0: ಶ್ರೀ ಪಂಡಿತ್ ಕಲ್ಲಿನಾಥ್ ಕವಿ ಗವಾಯಿ ಅವರ ಭಾವಪೂರ್ಣ ಸಾಲುಗಳಲ್ಲಿ ದೇವೇಂದ್ರ ಕುಮಾರ್ ಪಟ್ಟಾರ್ ಹಾಗೂ ಸದಾಶಿವ ಪಾಟೀಲ್ ಅವರ

ಭಾರತಾಂಬೆಯ ಗೀತೆಯ ಆ ಗಂಭೀರ ಸ್ವರಗಳು ಪ್ರತಿಯೊಬ್ಬರ ಎದೆಯಲ್ಲೂ ದೇಶಪ್ರೇಮದ ನವೋಲ್ಲಾಸವನ್ನು ತುಂಬಿದೆ ಅಲ್ವಾ? ಮುಂದೆ ಗಾನಯೋಗಿ ಎಂದೇ ಪ್ರಸಿದ್ಧರಾದ ಪರಮ ಪೂಜ್ಯ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ದಿವ್ಯ ಲೇಖನಿಯಲ್ಲಿ ಮೂಡಿಬಂದ ಅಪರೂಪದ ಸಾಹಿತ್ಯದ ನಮ್ಮ ದೇಶದ ಪಾವಿತ್ರ್ಯತೆ, ಸಂಸ್ಕೃತಿ ಮತ್ತು ದಿವ್ಯತೆಯನ್ನು ಬಣ್ಣಿಸುವ ಭಾವಪೂರ್ಣ ಗೀತೆ. ದೇವೇಂದ್ರ ಕುಮಾರ್ ಪಟ್ಟರ್ ಹಾಗೂ ಸದಾಶಿವ ಪಾಟೀಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ.

ನಮ್ಮ ಪುಣ್ಯಭೂಮಿ ಭಾರತದ ಶ್ರೇಷ್ಠತೆಯನ್ನು ಕೊಂಡಾಡಿದ ಈ ಮಧುರ ಗೀತೆಯ ನಂತರ ಈಗ ಭಾರತಾಂಬೆಯ ಮಕ್ಕಳನ್ನು, ಸಹೋದರ ಸಹೋದರಿಯರನ್ನು ಒಂದಾಗಿ ಕರೆದು ದೇಶ ಸೇವೆಯ ಕರೆ ನೀಡುವ ಐಆರ್ ಪೆರ್ವಾಳ್ ಅವರ ಸ್ಫೂರ್ತಿದಾಯಕ ಸಾಲುಗಳಿಗೆ, ಬಲರಾಮ್ ಅವರ ಸಂಗೀತ ಸಂಯೋಜನೆಯ, ಗಾಯಕ ವಿಷ್ಣು ಅವರ ಉತ್ಸಾಹ ಭರಿತ ಧ್ವನಿಯಲ್ಲಿ ಮೂಡಿಬಂದ ಒಂದು ಗೀತೆಯನ್ನು ಕೇಳೋಣ.

ಸಹೋದರತ್ವದ ಸಂದೇಶ ಸಾರಿದ ಹಾಡಿನ ನಂತರ ನಮ್ಮ ದೇಶದ ಹಿರಿಮೆ, ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಹೆಮ್ಮೆಯನ್ನು ಕೊಂಡಾಡುವ ಸುಂದರ ಗೀತೆ. ಐ.ಆರ್. ಪೆರ್ವಾಳ್ ಅವರ ಸ್ಫೂರ್ತಿದಾಯಕ ಸಾಲುಗಳಿಗೆ, ಬಲರಾಮ್ ಅವರ ಸಂಗೀತಕ್ಕೆ, ಗಾಯಕರಾದ ವಿಷ್ಣು ಮತ್ತು ಮಂಜುಳಾ ಗುರುರಾಜ್ ಅವರ ಮಧುರ ಧ್ವನಿಯಲ್ಲಿ ಮೂಡಿಬಂದ ಪ್ರತಿಯೊಬ್ಬ ಭಾರತೀಯನ ಮನದಲ್ಲೂ ದೇಶ ಪ್ರೇಮದ ತರಂಗಗಳನ್ನು ಎಬ್ಬಿಸುವ ಈ ಸುಂದರ ಗೀತೆ ಇದೀಗ ನಿಮಗಾಗಿ.

ನಮ್ಮ ರಾಷ್ಟ್ರದ ವೈಭವ ಮತ್ತು ಏಕತೆಯನ್ನು ಬಣ್ಣಿಸಿದ ಆ ಮಧುರ ಗೀತೆಯ ನಂತರ ಈ ದೇಶಭಕ್ತಿ ಗೀತೆಗಳ ಭಾವ ಸಂಗಮ ವಿಶೇಷ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ದೇಶ ಪ್ರೇಮದ ಕಿಚ್ಚನ್ನು ಹೆಚ್ಚುಗೊಳಿಸುವ ದೇಶಭಕ್ತಿ ಗೀತೆ ದೇಶ ದೇಶ ಇದು ನಮ್ಮ ದೇಶ, ನಮ್ಮ ಈ ಪುಣ್ಯ ಭೂಮಿಯ ಹಿರಿಮೆ, ವೀರರ ತ್ಯಾಗ ಮತ್ತು ನಮ್ಮೆಲ್ಲರ ಒಗ್ಗಟ್ಟನ್ನು ಸಾರುವ ಈ ಗೀತೆ ಇದೀಗ ನಿಮಗಾಗಿ.

0: ಸ್ವಾತಂತ್ರ್ಯ ಎನ್ನುವುದು ಬರೀ ಒಂದು ದಿನದ ಆಚರಣೆಯಲ್ಲ, ಅದು ಪ್ರತಿದಿನವೂ ನಾವು ಜೀವಿಸಬೇಕಾದ, ಗೌರವಿಸಬೇಕಾದ ಜವಾಬ್ದಾರಿ. ನಮ್ಮ ದೇಶದ ಐಕ್ಯತೆ, ಶಾಂತಿ ಮತ್ತು ಸಮೃದ್ಧಿಗಾಗಿ ಶ್ರಮಿಸುವುದೇ ನಾವು ನಮ್ಮ ವೀರ ಯೋಧರಿಗೆ ಹಾಗೂ ಮಹಾತ್ಮರಿಗೆ ಸಲ್ಲಿಸುವ ನಿಜವಾದ ಗೌರವ.
1: ಮಣ್ಣ ಕಣ ಕಣದಿ ಕರುಣೆ ಕಂಪನ.
0: ಇಷ್ಟೊತ್ತು ನಮ್ಮೊಂದಿಗೆ ಪ್ರೀತಿಯಿಂದ ಜೊತೆಯಾಗಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
2: ಭಾರತಾಂಬೆ ನಿನ್ನ ಜನ್ಮದಿನ.
0: ಸದಾ ನಗುತ್ತಿರಿ, ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯಿರಿ. ನಾನು ನಿಮ್ಮೊಂದಿಗೆ ಸಂತೋಷ್ ಪಿ ಕಡಬ. ಹೀಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ತಾಯಿ ಮತ್ತು ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಎಂದು ಸ್ವಾತಂತ್ರ್ಯದ ಅಮೃತ ಸಂದೇಶವನ್ನು ಸಾರುತ್ತಾ, ದೇಶಭಕ್ತಿಯ ಸುವಾಸನೆಯನ್ನು ಎಲ್ಲೆಡೆ ಹರಡುತ್ತಾ, ರೇಡಿಯೋ ನೀನಾದದ ಎಲ್ಲಾ ಶ್ರೋತೃಗಳಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ಸಮನ್ವಿತ ಹಾಗೂ ಬಳಗದವರಿಂದ.

0: ತಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ವೀರ ಯೋಧರು, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಮ್ಮ ರಾಷ್ಟ್ರದ ಹೆಮ್ಮೆಯ ಸೈನಿಕರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ,
1: ದೇಶಭಕ್ತಿಯ ಭಾವನೆಗೆ ಸಂಗೀತವೇ ಸುಂದರ ಭಾಷೆ ಕಾರ್ಯಕ್ರಮದ ಆರಂಭವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ದೇಶಭಕ್ತಿಯ ಸುಮಧುರ ಗೀತೆಯೊಂದಿಗೆ ಆರಂಭಿಸೋಣ.

0: ಮನಸ್ಸನ್ನು ಮುಟ್ಟಿದ ಅದ್ಭುತ ಗಾಯನ. ಈ ಹಾಡು ನಮ್ಮ ಹೃದಯದಲ್ಲಿ ದೇಶ ಪ್ರೇಮದ ದೀಪವನ್ನು ಮತ್ತಷ್ಟು ಬೆಳಗಿಸಿತು.
1: ದೇಶ ನಮಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾವು ದೇಶಕ್ಕೆ ಏನು ಕೊಡಬಹುದು ಎನ್ನುವುದೇ ಮುಖ್ಯ. ಆ ಅಮೂಲ್ಯ ಸಂದೇಶವನ್ನು ತಿಳಿಸಲು ಬರುತ್ತಿದ್ದಾಳೆ ನಮ್ಮ ಗೆಳತಿ ಕುಮಾರಿ ಮಾನ್ಯ. ಅವರ ಪ್ರೇರಣಾದಾಯಕ ಭಾಷಣವನ್ನು ಆಲಿಸೋಣ.
0: ಭಾರತದ ಸ್ವಾತಂತ್ರ್ಯ ದಿನಾಚರಣೆಯು ದೇಶದ ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿದ್ದು ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸಲಾಗುತ್ತದೆ. ಬ್ರಿಟಿಷರ 200 ವರ್ಷಗಳ ಆಳ್ವಿಕೆಯಿಂದ ಮುಕ್ತಿ ಪಡೆದ ಈಸು ದಿನದಂದು ಇಡೀ ದೇಶಾದ್ಯಂತ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಈ ಪವಿತ್ರ ದಿನದಂದು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೃತಜ್ಞತೆಯಿಂದ ಸ್ಮರಿಸೋಣ. 1947ರ ಆಗಸ್ಟ್ 15ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದಿತು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ ಮತ್ತು ಅನೇಕ ದೇಶಭಕ್ತರ ತ್ಯಾಗ, ಧೈರ್ಯ ಮತ್ತು ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯ ಎಂದರೆ ಕೇವಲ ಬಂಧನದಿಂದ ಮುಕ್ತಿಯಾಗುವುದು ಮಾತ್ರವಲ್ಲ, ದೇಶದ ಕಾನೂನುಗಳನ್ನು ಪಾಲಿಸುವುದು, ಪರಿಸರವನ್ನು ಕಾಪಾಡುವುದು, ಸ್ವಚ್ಛತೆಯನ್ನು ಕಾಪಾಡುವುದು, ಎಲ್ಲರನ್ನೂ ಗೌರವಿಸುವುದು ಮತ್ತು ದೇಶದ ಅಭಿವೃದ್ಧಿಗೆ ನಮ್ಮ ಕೈಲಾದ ಕೊಡುಗೆ ನೀಡುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ವಿದ್ಯಾರ್ಥಿಗಳಾದ ನಾವು ಚೆನ್ನಾಗಿ ಓದಿ ಉತ್ತಮ ನಾಗರಿಕರಾಗಿ ಬೆಳೆದು ನಮ್ಮ ದೇಶದ ಕೀರ್ತಿಯನ್ನು ಜಗತ್ತಿನಾದ್ಯಂತ ಹೆಚ್ಚಿಸೋಣ. ದೇಶ ಮೊದಲು ನಾವು ನಂತರ ಎಂಬ ಮನೋಭಾವವನ್ನು ಬೆಳೆಸೋಣ. ದೇಶಭಕ್ತಿ ಎಂದರೆ ನಮ್ಮ ಹಕ್ಕುಗಳನ್ನು ಅನುಭವಿಸುವುದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವುದು, ನಮ್ಮ ದೇಶದ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಮೊದಲ ಕರ್ತವ್ಯ. ದೇಶದ ಪ್ರಗತಿಯಲ್ಲಿ ನಮ್ಮ ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ನಿಜವಾದ ದೇಶಭಕ್ತಿ ಧ್ವಜಕ್ಕೆ ಗೌರವ ಕೊಡುವುದರಿಂದ ಆರಂಭವಾಗಿ ದೇಶದ ಸೇವೆಯಲ್ಲಿ ಪೂರ್ಣಗೊಳ್ಳುತ್ತದೆ. ದೇಶಕ್ಕಾಗಿ ತ್ಯಾಗ ಮಾಡಿದವರನ್ನು ಗೌರವಿಸುವುದೇ ದೇಶಭಕ್ತಿಯ ಮೊದಲ ಹೆಜ್ಜೆ. ಒಳ್ಳೆಯ ನಾಗರಿಕನಾಗಿರುವುದೇ ನಿಜವಾದ ದೇಶಭಕ್ತಿಯ ಸಂಕೇತ. ಸ್ವಚ್ಛತೆ, ಶಿಸ್ತು ಮತ್ತು ಪ್ರಾಮಾಣಿಕತೆ ದೇಶಭಕ್ತಿಯ ನಿಜವಾದ ರೂಪಗಳು. ದೇಶವನ್ನು ಬದಲಾಯಿಸಬೇಕೆಂದರೆ ಮೊದಲು ನಮ್ಮನ್ನು ನಾವು ಬದಲಾಯಿಸಬೇಕು. ದೇಶದ ಏಕತೆ ಮತ್ತು ಸೌಹಾರ್ದತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ದೇಶಭಕ್ತಿ ಒಂದು ದಿನದ ಆಚರಣೆ ಅಲ್ಲ, ಅದು ನಮ್ಮ ಜೀವನ ಶೈಲಿಯಾಗಿರಬೇಕು. ದೇಶವನ್ನು ಪ್ರೀತಿಸುವ ಹೃದಯ ಮತ್ತು ದೇಶಕ್ಕಾಗಿ ಕೆಲಸ ಮಾಡುವ ಕೈಗಳೇ ನಿಜವಾದ ದೇಶಭಕ್ತಿಯ ಗುರುತು. ದೇಶದ ಭವಿಷ್ಯ ನಮ್ಮ ಇಂದಿನ ಜವಾಬ್ದಾರಿಯುತ ಕಾರ್ಯಗಳ ಮೇಲೆ ನಿಂತಿದೆ. ದೇಶಭಕ್ತಿ ನಮ್ಮ ಹೃದಯದಲ್ಲಿರಬೇಕು, ಕೇವಲ ಮಾತುಗಳಲ್ಲಿ ಅಲ್ಲ. ನಮ್ಮ ದೇಶವನ್ನು ಪ್ರೀತಿಸುವುದಕ್ಕಿಂತ ದೊಡ್ಡ ಹೆಮ್ಮೆ ಮತ್ತೊಂದಿಲ್ಲ. ದೇಶದ ಗೌರವವೇ ನಮ್ಮ ಗೌರವ. ಕೊನೆಯಲ್ಲಿ, ನಮ್ಮ ದೇಶವು ಸದಾ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯಿಂದ ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.
2: ಅತ್ಯಂತ ಅರ್ಥಪೂರ್ಣ ಮಾತುಗಳು. ಉತ್ತಮ ನಾಗರಿಕರಾಗಿ ದೇಶದ ಅಭಿವೃದ್ಧಿಗೆ ಕೈಜೋಡಿಸುವ ಸಂಕಲ್ಪವನ್ನು ನಾವು ಇಂದು ಮಾಡೋಣ.
1: ಭಾರತ ಮಾತೆ ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಶಕ್ತಿ. ಈಗ ಭಾರತ ಮಾತೆಯ ಮಹಿಮೆಯನ್ನು ಹಾಡಿನ ಮೂಲಕ ಮನಸ್ಸು ಮುಟ್ಟುವಂತೆ ಪ್ರಸ್ತುತಪಡಿಸಲಿದ್ದಾರೆ ಅನುಜಾ ಮತ್ತು ಸಂಗಡಿಗರು.

0: ದೇಶಭಕ್ತಿಯ ಪ್ರತಿಯೊಂದು ಪದವು ನಮ್ಮ ಮನಸ್ಸನ್ನು ಸ್ಪರ್ಶಿಸಿತು.
1: ದೇಶಭಕ್ತಿಯ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುವ ಸಮಯ ಬಂದಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ತನುಷ್ ಮತ್ತು ತಂಡ ರಾಷ್ಟ್ರಾಭಿಮಾನದ ಘೋಷಣೆಗಳೊಂದಿಗೆ ಬರುತ್ತಿದ್ದಾರೆ.
2: ವಂದೇ ಮಾತರಂ,
3: ವಂದೇ
2: ಮಾತರಂ,
3: ಜೈ ಜವಾನ್
2: ಜೈ ಕಿಸಾನ್,
3: ಜೈ ಜವಾನ್
2: ಜೈ ಕಿಸಾನ್,
3: ಜೈ ಜವಾನ್
2: ಜೈ ವಿಜ್ಞಾನ್,
3: ಜೈ ಜವಾನ್
2: ಜೈ ವಿಜ್ಞಾನ್,
3: ಭಾರತ ಮಾತಾ ಕೀ
2: ಜೈ,
3: ಭಾರತ ಮಾತಾ ಕೀ
2: ಜೈ.
3: ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು
2: ಪಡೆದಿರುತ್ತೇನೆ.
3: ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು
2: ಪಡೆದಿರುತ್ತೇನೆ.
3: ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು
2: ಪಡೆದಿರುತ್ತೇನೆ.
3: ಇನ್ಕ್ವಿಲಾಬ್
2: ಜಿಂದಾಬಾದ್,
3: ಇನ್ಕ್ವಿಲಾಬ್
2: ಜಿಂದಾಬಾದ್,
3: ಮಾಡು ಇಲ್ಲವೇ
2: ಮಡಿ,
3: ಮಾಡು ಇಲ್ಲವೇ
2: ಮಡಿ,
3: ಸತ್ಯಮೇವ
2: ಜಯತೆ,
3: ಸತ್ಯಮೇವ
2: ಜಯತೆ.
3: ಬ್ರಿಟಿಷರೇ
2: ಭಾರತ ಬಿಟ್ಟು ತೊಲಗಿ,
3: ಬ್ರಿಟಿಷರೇ
2: ಭಾರತ ಬಿಟ್ಟು ತೊಲಗಿ.
3: ನಮ್ಮ ನಾಡು
2: ನಮ್ಮ ಹೆಮ್ಮೆ,
3: ನಮ್ಮ ನಾಡು
2: ನಮ್ಮ ಹೆಮ್ಮೆ,
3: ನನ್ನ ದೇಶ
2: ನನ್ನ ಹೆಮ್ಮೆ,
3: ನನ್ನ ದೇಶ
2: ನನ್ನ ಹೆಮ್ಮೆ.
3: ವಿವಿಧತೆಯಲ್ಲಿ ಏಕತೆ
2: ಭಾರತದ ವೈಶಿಷ್ಟ್ಯತೆ,
3: ವಿವಿಧತೆಯಲ್ಲಿ ಏಕತೆ
2: ಭಾರತದ ವೈಶಿಷ್ಟ್ಯತೆ.
3: ದೇಶ ಪ್ರೇಮವೇ
2: ನಮ್ಮ ಉಸಿರು,
3: ದೇಶ ಪ್ರೇಮವೇ
2: ನಮ್ಮ ಉಸಿರು.
3: ಹಸಿರು ದೇಶ
2: ಸುಂದರ ಭಾರತ,
3: ಹಸಿರು ದೇಶ
2: ಸುಂದರ ಭಾರತ.
3: ಧನ್ಯವಾದ.
2: ಜೈ ಹಿಂದ್.
0: ದೇಶವನ್ನು ಪ್ರೀತಿಸುವುದು ಎಂದರೆ ಅದರ ಸಂಸ್ಕೃತಿಯನ್ನು ಗೌರವಿಸುವುದು, ಪರಿಸರವನ್ನು ಕಾಪಾಡುವುದು, ಪ್ರಾಮಾಣಿಕ ನಾಗರಿಕರಾಗುವುದು ಮತ್ತು ಏಕತೆಯಿಂದ ಬದುಕುವುದು. ಈ ದೇಶ ಪ್ರೇಮದ ಬೆಳಕು ನಮ್ಮ ಹೃದಯಗಳಲ್ಲಿ ಸದಾ ಜ್ವಲಿಸುತ್ತಿರಲಿ.
1: ಸ್ವಾತಂತ್ರ್ಯ ನಮಗೆ ದೊರೆತ ಅಮೂಲ್ಯ ಉಡುಗೊರೆ. ಅದನ್ನು ಗೌರವಿಸುವುದು, ದೇಶವನ್ನು ಪ್ರೀತಿಸುವುದು ಮತ್ತು ಉತ್ತಮ ಪ್ರಜೆಗಳಾಗಿ ಬದುಕುವುದು ನಮ್ಮೆಲ್ಲರ ಕರ್ತವ್ಯ.

0: ಕ್ರಮದ ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳ, ಸಹಕಾರ ಶ್ರೀಮತಿ ಪರಿಮಳ ಎಂವಿ, ಮುಖ್ಯೋಪಾಧ್ಯಾಯಿನಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ, ಪರಿಕಲ್ಪನೆ ಶ್ರೀಮತಿ ಭವ್ಯ ಸುರೇಶ್ ಹಾಗೂ ಜಯವತಿ ಜೈನ್. ಭಾಗವಹಿಸಿದ ವಿದ್ಯಾರ್ಥಿಗಳು ಶ್ರೇಯಸಿ ಎಚ್ಎಸ್, ಅಕ್ಷರ ಎಸ್ ಶೆಟ್ಟಿ, ಧನ್ವಿ, ಅನುಜಾ ಟ್ರೀಸಾ ಸಂತೋಷ್, ಮಾನ್ಯ ಎಸ್, ಸಮನ್ವಿತ ಲಕ್ಷ್ಮೀ ಕೆ, ನೇಹಾರಾವ್ ಎವಿ, ಸಿಂಚನಾ ಕೆ, ತನುಷ್ ಎಂಪಿ. ಇಲ್ಲಿವರೆಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಶ್ರೋತೃಗಳಿಗೆ ವಂದನೆಗಳು. ಜೈ ಹಿಂದ್, ಜೈ ಭಾರತ್.
1: ನೀವು ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ, ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಇವರಿಂದ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು, ಉಜಿರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಕೇಳುಗರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳು ಪೂರೈಸುತ್ತಿವೆ. ಈ ದಿನ ಕೇವಲ ರಜೆಯ ದಿನವಲ್ಲ, ಅಥವಾ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚುವ ದಿನ ಮಾತ್ರವಲ್ಲ. ಇದು ನಮ್ಮ ಇತಿಹಾಸದ ಪುಟಗಳನ್ನು ಮಗದೊಮ್ಮೆ ತಿರುವಿ ಹಾಕಿ ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ಶುಭ ದಿನ. ಇಂದು ಆಕಾಶದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿರುವ ಈ ತ್ರಿವರ್ಣ ಧ್ವಜದ ಹಿಂದೆ ಲಕ್ಷಾಂತರ ದೇಶಪ್ರೇಮಿಗಳ ತ್ಯಾಗ, ಬಲಿದಾನ ಮತ್ತು ಬೆವರಿನ ಹನಿಗಳಿವೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಹಾದಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಿ ಕರೆ, ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ತ್ಯಾಗ, ಹಾಗೆಯೇ ನಮ್ಮ ಕರ್ನಾಟಕ ನೆಲದ ವೀರರಾದ ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಮೈಲಾರ ಮಹಾದೇವರಂತಹ ಮಹನೀಯರ ಹೋರಾಟಗಳನ್ನು ನಾವು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಿದೆ. 80 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಭಾರತವು ಬಾಹ್ಯಾಕಾಶ ರಂಗದಿಂದ ಹಿಡಿದು ತಂತ್ರಜ್ಞಾನದವರೆಗೆ, ಕೃಷಿಯಿಂದ ಹಿಡಿದು ಕ್ರೀಡೆಯವರೆಗೆ ಪ್ರಪಂಚವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಆದರೆ ಈ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ಅರಿಯುವುದು ಅತ್ಯಗತ್ಯ. ನೆನಪಿಡಿ, ದೇಶದ ಏಳಿಗೆ ಎಂದರೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ. ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಒಗ್ಗಟ್ಟಿನಿಂದ ಬಾಳುವುದು ಮತ್ತು ದೇಶದ ಯುವಜನಾಂಗ ತಮ್ಮ ಕೌಶಲ್ಯವನ್ನು ದೇಶದ ಪ್ರಗತಿ ಹಾಗೂ ನಾವೀನ್ಯತೆಗೆ ಬಳಸುವುದು ಇಂದಿನ ಅಗತ್ಯವಾಗಿದೆ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನೆರವಾಗುತ್ತದೆ. ಬನ್ನಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ದೇಶದ ಪ್ರಗತಿಗಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ ಎಂದು. ತ್ಯಾಗ ಬಲಿದಾನಗಳಿಂದ ಬಂದ ಈ ಸ್ವಾತಂತ್ರ್ಯವನ್ನು ಗೌರವಿಸೋಣ. ಸಮೃದ್ಧ ಹಾಗೂ ಸಶಕ್ತ ಭಾರತ ನಿರ್ಮಾಣಕ್ಕೆ ಶ್ರಮಿಸೋಣ. ಜೈ ಹಿಂದ್, ವಂದೇ ಮಾತರಂ.
0: ಮಾತ್ರೆಗಳ ಸುಲ್ಮೆಲು ನಿಕ್ಲಿಕ್ಕೆನೊಂದಿಲ್ಲರು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ವಾತಂತ್ರ್ಯ ದಿನಾಚರಣೆದ ಈ ಪೊರ್ತುಡು ಇತ್ತೆ ತುಳುನಾಡ ರಾಣಿ ಅಬ್ಬಕ್ಕ ತುಳು ಪದರೂಪಕ ಕೇನಗ ನಡಪದ ಕೊರ್ಪೆರು ಮೈಂ ರಾಮದಾಸ್.

ಇತ್ರೇಟ ತುಳುನಾಡ ರಾಣಿ ಅಬ್ಬಕ್ಕ ತುಳು ಪದರೂಪಕ ಕೆಂಡರು ನಡಪದು ಕೊರ್ನಾರು ಮೈಮ್ ರಾಮದಾಸ್ ಇತ್ತ ಒಂಜಿ ದೇಶಭಕ್ತಿ ಸುಗಿಪುನು ಕೇನುಗಾ.

0: ಹಸನಾಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕರಣ.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಜಾಗದ
3: ಮಣ್ಣನ್ನು ಪರೀಕ್ಷೆ
2: ಮಲ್ತಾರಂದು ಮಣ್ಣಿನ ಪರೀಕ್ಷೆ
3: ಅಂದ ವೆಂಕಪ್ಪಣ್ಣ, ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
2: ಶೇಖರ ಅವು ಓಲ್ ಮಲ್ಪೇರಿಯ
3: ಅವು ನಮ್ಮ ಉಜಿರೆಡೆ ಉಂಡಿ.
4: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.
5: ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು VK ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ ನನ್ನ ಹೆಮ್ಮೆ ನನ್ನ ಪರಂಪರೆ, ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಇಂದೇ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಈ ಮಣ್ಣು ನಮ್ಮದು, ಈ ನೆಲ ನಮ್ಮ ಹೆಮ್ಮೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ತ್ಯಾಗವ ನೆನೆಯೋಣ.
3: ನರನಾಡಿಯಲ್ಲಿ ಹರಿದಾಡಿದೆ ಅಭಿಮಾನವೇ.
2: ತಾಯಿ ಭಾರತಾಂಬೆಯ ಮಡಿಲಲ್ಲಿ ಪ್ರೀತಿ ಏಕತೆ.
3: ನನ್ನ ದೇಶ,
2: ದೇಶಾಭಿಮಾನವನ್ನು ಹೃದಯದಲ್ಲಿ ತುಂಬಿಕೊಳ್ಳೋಣ. ನಮ್ಮ ರಾಷ್ಟ್ರಧ್ವಜದ ಗೌರವವನ್ನು ಎತ್ತಿ ಹಿಡಿಯೋಣ.
3: ತಾಯಿ ಭಾರತಾಂಬೆ.
2: ಸಮಸ್ತ ಕೇಳುವರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಇವರಿಂದ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು, ಉಜಿರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಕೇಳುಗರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳು ಪೂರೈಸುತ್ತಿವೆ. ಈ ದಿನ ಕೇವಲ ರಜೆಯ ದಿನವಲ್ಲ, ಅಥವಾ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚುವ ದಿನ ಮಾತ್ರವಲ್ಲ. ಇದು ನಮ್ಮ ಇತಿಹಾಸದ ಪುಟಗಳನ್ನು ಮಗದೊಮ್ಮೆ ತಿರುವಿ ಹಾಕಿ ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ಶುಭ ದಿನ. ಇಂದು ಆಕಾಶದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿರುವ ಈ ತ್ರಿವರ್ಣ ಧ್ವಜದ ಹಿಂದೆ ಲಕ್ಷಾಂತರ ದೇಶಪ್ರೇಮಿಗಳ ತ್ಯಾಗ, ಬಲಿದಾನ ಮತ್ತು ಬೆವರಿನ ಹನಿಗಳಿವೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಹಾದಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಿ ಕರೆ, ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ತ್ಯಾಗ, ಹಾಗೆಯೇ ನಮ್ಮ ಕರ್ನಾಟಕ ನೆಲದ ವೀರರಾದ ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಮೈಲಾರ ಮಹಾದೇವರಂತಹ ಮಹನೀಯರ ಹೋರಾಟಗಳನ್ನು ನಾವು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಿದೆ. 80 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಭಾರತವು ಬಾಹ್ಯಾಕಾಶ ರಂಗದಿಂದ ಹಿಡಿದು ತಂತ್ರಜ್ಞಾನದವರೆಗೆ, ಕೃಷಿಯಿಂದ ಹಿಡಿದು ಕ್ರೀಡೆಯವರೆಗೆ ಪ್ರಪಂಚವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಆದರೆ ಈ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ಅರಿಯುವುದು ಅತ್ಯಗತ್ಯ. ನೆನಪಿಡಿ, ದೇಶದ ಏಳಿಗೆ ಎಂದರೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ. ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಒಗ್ಗಟ್ಟಿನಿಂದ ಬಾಳುವುದು ಮತ್ತು ದೇಶದ ಯುವಜನಾಂಗ ತಮ್ಮ ಕೌಶಲ್ಯವನ್ನು ದೇಶದ ಪ್ರಗತಿ ಹಾಗೂ ನಾವೀನ್ಯತೆಗೆ ಬಳಸುವುದು ಇಂದಿನ ಅಗತ್ಯವಾಗಿದೆ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನೆರವಾಗುತ್ತದೆ. ಬನ್ನಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ದೇಶದ ಪ್ರಗತಿಗಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ ಎಂದು. ತ್ಯಾಗ ಬಲಿದಾನಗಳಿಂದ ಬಂದ ಈ ಸ್ವಾತಂತ್ರ್ಯವನ್ನು ಗೌರವಿಸೋಣ. ಸಮೃದ್ಧ ಹಾಗೂ ಸಶಕ್ತ ಭಾರತ ನಿರ್ಮಾಣಕ್ಕೆ ಶ್ರಮಿಸೋಣ. ಜೈ ಹಿಂದ್, ವಂದೇ ಮಾತರಂ.
5: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಇಂದೇ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಮಣ್ಣ ಕಣ ಕಣದಿ ಕರುಣೆ ಕಂಪನ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನೇ ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಶ್ರೀಶೈಲ ಮಾಡನವರ ಸಾಹಿತ್ಯದ ರಾಜು ಎಮ್ಮಿಗನೂರು ಅವರ ಸಂಗೀತ ಸಂಯೋಜನೆಯಲ್ಲಿ ಗಾಯಕಿ ಸೌಮ್ಯ ಮಂಜುನಾಥ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ.

0: ಇದುವರೆಗೆ ಗಾಯಕಿ ಸೌಮ್ಯ ಮಂಜುನಾಥ್ ಅವರ ಸುಮಧುರ ಧ್ವನಿಯಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಬಿಎ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ.
1: ಈ ಮಣ್ಣಿನ ಕಣಕಣದಲ್ಲೂ ದೇಶಭಕ್ತಿ ಇದೆ. ತ್ಯಾಗ ಬಲಿದಾನಗಳ ಮಹಾನ್ ಇತಿಹಾಸವಿದೆ. ಕೋಟಿ ಕೋಟಿ ಜೀವಿಗಳ ನೆಮ್ಮದಿಯ ಬಾಳಿಗೆ ವೀರ ಯೋಧರ ರಕ್ತದ ಹನಿಯ ಬೆಂಬಲವಿದೆ. ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ನಾನು ಅನಘಾ MD. ಕೇಳುಗರಿಗೆ 80th ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.
2: ಭಾರತಾಂಬೆ ನಿನ್ನ ಜನ್ಮದಿನ.
1: 1947 August 15 ಭಾರತ ಸ್ವಾತಂತ್ರ್ಯದ ಹೊಸ ಸೂರ್ಯೋದಯವನ್ನು ಕಂಡಿತು. ಅಸಂಖ್ಯಾತ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಇಂದು ನಾವು ಸ್ವತಂತ್ರ ಭಾರತದ 80th ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ. ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ ವೀರರನ್ನು ಸ್ಮರಿಸೋಣ, ನಮ್ಮ ದೇಶದ ವೈವಿಧ್ಯತೆಯನ್ನು ಸಂಭ್ರಮಿಸೋಣ ಮತ್ತು ಭಾರತವನ್ನು ಇನ್ನಷ್ಟು ಬಲಿಷ್ಠ, ಸುಂದರ ಹಾಗೂ ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡುವ ಸಂಕಲ್ಪ ಮಾಡೋಣ. ಇಂದು ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ಬಿಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ದೇಶ ಪ್ರೇಮದ ವೈವಿಧ್ಯ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದೇವೆ. ಭಾರತ ಒಂದು ದೇಶ ಮಾತ್ರವಲ್ಲ, ಅದು ಒಂದು ಭಾವನೆ. ನೂರಾರು ಭಾಷೆಗಳು, ವಿಭಿನ್ನ ಸಂಸ್ಕೃತಿಗಳು, ವಿವಿಧ ಆಚರಣೆಗಳು, ಬೇರೆ ಬೇರೆ ಆಹಾರ ಪದ್ಧತಿಗಳು, ವಿಭಿನ್ನ ಉಡುಗೆ ತೊಡುಗೆಗಳು, ಆದರೂ ನಮ್ಮೆಲ್ಲರನ್ನು ಒಗ್ಗೂಡಿಸುವ ಒಂದು ಶಕ್ತಿ ಇದೆ, ಅದೇ ಭಾರತೀಯತೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತ್ನಿಂದ ಅರುಣಾಚಲ್ ಪ್ರದೇಶದವರೆಗೆ ನಮ್ಮ ವೈವಿಧ್ಯತೆಯಲ್ಲೇ ನಮ್ಮ ಶಕ್ತಿ ಅಡಗಿದೆ. ನಾವು ಬೇರೆ ಬೇರೆ ಆದರೂ ಭಾರತ ನಮ್ಮೆಲ್ಲರ ಮನೆ. ಇದೇ ನಮ್ಮ ದೇಶದ ವಿಶೇಷತೆ. ಬನ್ನಿ ಮೊದಲಿಗೆ ನಮ್ಮ ಎದೆಗೂಡಿನಲ್ಲಿ

0: ಸ್ವಾತಂತ್ರ್ಯ ಎಂದರೆ ಕೇವಲ ಪರಕೀಯ ಆಡಳಿತದಿಂದ ಮುಕ್ತಿ ಪಡೆಯುವುದಲ್ಲ. ಸ್ವಾತಂತ್ರ್ಯ ಎಂದರೆ ನಮ್ಮ ಹಕ್ಕುಗಳನ್ನು ಅರಿತುಕೊಳ್ಳುವುದು, ನಮ್ಮ ಕರ್ತವ್ಯಗಳನ್ನು ನಿಭಾಯಿಸುವುದು, ನಮ್ಮ ದೇಶದ ಕಾನೂನನ್ನು ಗೌರವಿಸುವುದು ಮತ್ತು ದೇಶದ ಅಭಿವೃದ್ಧಿಯಲ್ಲಿ ನಮ್ಮದೇ ಆದ ಕೊಡುಗೆ ನೀಡುವುದು. ಇಂದು ನಾವು ಒಬ್ಬ ನಾಗರಿಕ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಕೂಡ ದೇಶ ಸೇವೆ. ದೇಶಭಕ್ತಿ ಎಂದರೆ ಕೇವಲ ಧ್ವಜ ಹಾರಿಸುವುದಲ್ಲ, ದೇಶಕ್ಕಾಗಿ ಪ್ರತಿದಿನ ಒಳ್ಳೆಯ ಕೆಲಸ ಮಾಡುವುದು. ಈ 80ನೇ ಸ್ವಾತಂತ್ರ್ಯ ದಿನದಂದು ನಾವು ಒಂದು ಸಂಕಲ್ಪ ಮಾಡೋಣ. ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ, ಪರಿಸರವನ್ನು ರಕ್ಷಿಸೋಣ, ಜಲವನ್ನು ಉಳಿಸೋಣ, ಮರಗಳನ್ನು ಬೆಳೆಸೋಣ, ಮಹಿಳೆಯರನ್ನು ಗೌರವಿಸೋಣ, ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡೋಣ. ಜಾತಿ, ಧರ್ಮ, ಭಾಷೆಯ ಹೆಸರಿನಲ್ಲಿ ದ್ವೇಷ ಬೆಳೆಸದೆ ಒಗ್ಗಟ್ಟಿನಿಂದ ಬದುಕೋಣ. ನಮ್ಮ ಸಂವಿಧಾನವನ್ನು ಗೌರವಿಸೋಣ, ನಮ್ಮ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳೋಣ. ಏಕೆಂದರೆ ದೇಶ ನಮಗೆ ಏನು ಕೊಟ್ಟಿದೆ ಎಂಬುದಕ್ಕಿಂತ ನಾವು ದೇಶಕ್ಕೆ ಏನು ಕೊಡುತ್ತಿದ್ದೇವೆ ಎಂಬುದೇ ಮುಖ್ಯ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪಿಸಿಕೊಳ್ಳೋಣ. ಭಾರತದ ಭವಿಷ್ಯದ ಬಗ್ಗೆ ಹೆಮ್ಮೆ ಪಡೋಣ. ನಮ್ಮ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡೋಣ. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮಲ್ಲಿ ಹೊಸ ಭರವಸೆ, ಹೊಸ ಸಂಕಲ್ಪ, ಹೊಸ ಜವಾಬ್ದಾರಿಯನ್ನು ಮೂಡಿಸಲಿ. ನಮ್ಮ ಭಾರತ ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಹಿಂದೆ ಅನೇಕ ಮಹಾನೀಯರ ತ್ಯಾಗವಿದೆ. ಈಗ ದೇಶಪ್ರೇಮದ ಬಗ್ಗೆ ಮಾತನಾಡಲಿದ್ದಾರೆ ಪ್ರಥಮ ವರ್ಷದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಕವನ.
1: ದೇಶಭಕ್ತಿ ಅಂದರೆ ವರ್ಷಕ್ಕೆ ಎರಡು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೋದಲ್ಲ. ದೇಶಭಕ್ತಿ ಅಂದರೆ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಪ್ರತಿದಿನ ಮಿಡಿಯೋ ಹೆಮ್ಮೆಯನಾದ. ನಾವೆಲ್ಲ ದಿನ ಬೆಳಗ್ಗೆ ಎದ್ದು ಕಾಲೇಜಿಗೋ ಆಫೀಸಿಗೋ ಹೊರಡಬೇಕಾದರೆ ಸಿಟಿ ಬಸ್ನಲ್ಲಿ ಅಥವಾ ಬೈಕ್ನಲ್ಲಿ ಫ್ರೆಂಡ್ಸ್ ಜೊತೆ ಅರಟೆ ಹೊಡೆಯುತ್ತಾ ನಗುತ್ತಾ ಮುಕ್ತವಾಗಿ ಓಡಾಡ್ತೀವಲ್ವಾ? ಆದರೆ ಈ ಸ್ವಾತಂತ್ರ್ಯ ಅನ್ನೋದು ನಮಗೆ ಅಷ್ಟು ಈಸಿಯಾಗಿ ಸಿಕ್ತು ಅನ್ಸುತ್ತಾ? ಇಲ್ಲಲ್ವಾ? ಸ್ವಲ್ಪ ಕಣ್ಮುಚ್ಚಿ ಯೋಚನೆ ಮಾಡಿ ನೋಡಿ. ಈ ಮುಕ್ತವಾಗಿ ಉಸಿರಾಡೋ ಗಾಳಿ, ಈ ನಿರಂತರ ಬದುಕು ನಮಗೆ ಸಿಗೋಕೆ ಎಷ್ಟು ದೊಡ್ಡ ಬೆಲೆ ತರಬೇಕಾಯಿತು ಅಂತ ಇತಿಹಾಸ ಪುಟಗಳ ತಿರುವಿ ನೋಡಿದರೆ ಶತಮಾನಗಳ ಕಾಲ ಬ್ರಿಟಿಷರ ದಾಸ್ಯದ ಸಂಕೋಲೆಯಲ್ಲಿ ನೊಂದ ನಮ್ಮ ತಾಯ್ನಾಡನ್ನು ಮುಕ್ತಗೊಳಿಸಲು ಮಂಗಲ್ ಪಾಂಡ್ಯಯಿಂದ ಹಿಡಿದು ಬಾಲಗಂಗಾಧರ್ ತಿಲಕ್, ಗಾಂಧೀಜಿಯವರ ತನಕ ಸಾವಿರ ಸಾವಿರ ಭಾರತೀಯರು ಬೀದಿಗಿಳಿದು ಹೋರಾಡಿದರು. ಅಂದು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಂತಹ ಯುವಕರು ನಗುತ್ತ ಗಲ್ಲಿಗೇರದಿದ್ದರೆ ನಮಗೆ ಈ ಸ್ವಾತಂತ್ರ್ಯ ಅಂಗಳ ಕೊಡುವುದಕ್ಕಾಗುತ್ತಿದ್ದೆ? ಹೀಗೆ ಅಂದು ನಮ್ಮ ಹಿರಿಯರು ತಮ್ಮ ನೆತ್ತರು ಅರಿಸಿ ಪಡೆದುಕೊಟ್ಟ ಆ ಸ್ವಾತಂತ್ರ್ಯವನ್ನು ಇವತ್ತು ಗಡಿಯಲ್ಲಿ ನಮ್ಮ ಸೈನಿಕರು ಕಣ್ಣು ಮುಚ್ಚದೆ ರಕ್ಷಿಸುತ್ತಿದ್ದಾರೆ. ಒಮ್ಮೆ ಊಹಿಸಿ ನೋಡಿ, ನಾವು ಮಳೆಯಲ್ಲಿ ಚಳಿಯಲ್ಲಿ ಮನೆಯೊಳಗೆ ಬೆಚ್ಚಗೆ ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ದೀವಿ ಅಂದ್ರೆ ಅಲ್ಲಿ -40 ಡಿಗ್ರಿ ಚಳಿಯಲ್ಲಿ ಸಿಯಾಚಿನ್ ಹಿಮರಾಶಿಯಲ್ಲಿ ನಮ್ಮ ಸೈನಿಕರು ಕಣ್ಣು ಮುಚ್ಚದೆ ಕಾವಲು ಕಾಯುತ್ತಿರುವುದರಿಂದ ಅಲ್ಲವೇ? ಒಮ್ಮೆ ಒಬ್ಬ ಸೈನಿಕನಿಗೆ ಯಾರೋ ಕೇಳಿದರಂತೆ, ನಿಮಗೆ ಈ ಕಠಿಣ ಚಳಿಯಲ್ಲಿ -ಡಿಗ್ರಿಯಲ್ಲಿ ಗಡಿ ಕಾಯಲು ಭಯವಾಗುವುದಿಲ್ಲವೇ ಅಂತ. ಆಗ ಆ ಸೈನಿಕ ಮುಗುಳ್ನಗುತ್ತ ಹೇಳಿದ, ನನ್ನ ಹಿಂಭಾಗದಲ್ಲಿ 140 ಕೋಟಿ ಭಾರತೀಯರು ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದಾರೆ ಎನ್ನುವ ನೆನಪು ನನ್ನ ಬೂಟುಗಳಲ್ಲಿ ಎಂದೂ ನಡುಕ ಹುಟ್ಟಿಸುವುದಿಲ್ಲ. ಆ ನಂಬಿಕೆಗೆ ನಮ್ಮದೊಂದು ಗಂಭೀರ ಸಲಾಂ. ಆದರೆ ಸ್ನೇಹಿತರೆ, ಇಷ್ಟೆಲ್ಲ ತ್ಯಾಗಗಳ ನಡುವೆ ಎಷ್ಟೋ ಸಾರಿ ನಾವು ನಮ್ಮ ದೇಶದಲ್ಲಿ ಏನೂ ಸರಿ ಇಲ್ಲಪ್ಪ ಅಂತ ಸಿಕ್ಕಾಪಟ್ಟೆ ಕಮೆಂಟ್ಸ್ ಮಾಡ್ತೀವಲ್ವಾ? ಆದರೆ ಬದಲಾವಣೆ ಅನ್ನೋದು ಎಲ್ಲೋ ದೂರದ ಸರ್ಕಾರದಿಂದ ಅಥವಾ ಬೇರೆಯವರಿಂದ ಶುರುವಾಗುವುದಿಲ್ಲ, ಅದು ನೇರವಾಗಿ ನಮ್ಮಿಂದ ಶುರುವಾಗಬೇಕು. ನಮ್ಮ ರಸ್ತೆಗಳಲ್ಲಿ, ನಮ್ಮ ಬೀದಿಗಳಲ್ಲಿ ಕಸ ಹಾಕದೇ ಇರೋದು, ಹೆಲ್ಮೆಟ್ ಹಾಕಿಕೊಂಡು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು, ಕರೆಂಟ್ ನೀರು ವೇಸ್ಟ್ ಮಾಡದೇ ಇರೋದು, ಇದು ಕೂಡ ದೇಶ ಸೇವೆನೇ ಅಲ್ವಾ? ಸಣ್ಣ ಸಣ್ಣ ಕೆಲಸ ದೊಡ್ಡ ಬದಲಾವಣೆ ತರಬಲ್ಲದು. ಇದೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ನಿನ್ನೆ ರಸ್ತೆಯಲ್ಲಿ ಬರಬೇಕಾದ್ರೆ ಒಬ್ಬ ಸಣ್ಣ ಮಗು ಪ್ಲಾಸ್ಟಿಕ್ ಕವರ್ನ ಕೆಳಗೆ ಬಿದ್ದಿದ್ದನ್ನು ನೋಡಿ ಎತ್ತಿ ಡಸ್ಟ್ಬಿನ್ಗೆ ಹಾಕ್ತಾ. ನಾನು ಕುತೂಹಲದಿಂದ ಕೇಳಿದೆ, ಏಕೆ ಮಗ ಹೀಗೆ ಮಾಡಿದೆ ಅಂತ. ಅದಕ್ಕೆ ಆ ಮಗು, ನಮ್ಮ ದೇಶ ಕ್ಲೀನ್ ಆಗಿ ಇಡೋದು ನಮ್ಮ ಕರ್ತವ್ಯ ಅಂದ. ಆಗ ನನಗನಿಸಿತು, ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಭಾಷಣ ಮಾಡೋರ್ಗಿಂತ ಈ ಸಣ್ಣ ಮಗು ಎಷ್ಟೋ ಬೆಸ್ಟ್ ಅಲ್ವಾ ಅಂತ. ಯಾಕಂದ್ರೆ ದೇಶ ಅಂದ್ರೆ ಬರೀ ಮಣ್ಣಲ್ಲ, ನಮ್ಮ ಮನಸ್ಥಿತಿ. ಆದ್ದರಿಂದನೇ ಹೇಳೋದು, ಅಜ್ಜನ ಕಾಲದಲ್ಲಿ ಸ್ವರಾಜ್ಯಕ್ಕಾಗಿ ಹೋರಾಟ ನಡೆಯಿತು, ಅಪ್ಪನ ಕಾಲದಲ್ಲಿ ದೇಶದ ಪ್ರಗತಿಗಾಗಿ ಶ್ರಮ ಅರಿಯಿತು, ಈಗ ನಮ್ಮ ಕಾಲ. ಯುವ ಗೆಳೆಯರೇ, ನಿಮ್ಮ ಕೈಯಲ್ಲಿದೆ ನಾಳಿನ ವಿಕಸಿತ ಭಾರತದ ಕೀಲಿ ಕೈ. ನಾಳೆಯ ಯುವಕರೇ, ನೆನಪಿಡಿ, ದೇಶ ಅಂದ್ರೆ ಬರೀ ನೆಲವಲ್ಲ, ನಮ್ಮಲ್ಲಿರುವ ಆಲೋಚನೆಗಳು, ಭ್ರಷ್ಟಾಚಾರ ಮುಕ್ತ ಪರಿಸರ ಸ್ನೇಹಿ ಭಾರತವನ್ನು ನಿರ್ಮಿಸುವುದು ನಿಮ್ಮ ಜವಾಬ್ದಾರಿ. ಹಿರಿಯರ ತ್ಯಾಗವನ್ನು ಸ್ಮರಿಸೋಣ, ಇಂದಿನ ಸವಾಲುಗಳನ್ನು ಗೆಲ್ಲೋಣ, ನಾಳಿನ ಭವ್ಯ ಭಾರತಕ್ಕೆ ಭದ್ರ ಬುನಾದಿ ಹಾಕೋಣ. ನಾಳಿನ ಚಿನ್ನರೆ, ಈ ಭಾರತ ನಿಮ್ಮದು, ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಈ ಮಣ್ಣಿನ ಗೌರವವನ್ನು ಎತ್ತಿಡಿಯುವಂತಿರಲಿ. ಹೆದೆ ತಟ್ಟಿ ಹೇಳಿ, ನಾವು ಭಾರತೀಯರು. ಗಾಳಿಯಲ್ಲಿ ಐಕ್ಯವಾಗಿದೆ ವೀರರ ತ್ಯಾಗದ ಕತೆ, ಮಣ್ಣಿನಲ್ಲಿ ಬೆರೆತಿದೆ ತ್ಯಾಗಮಯಿಗಳ ವ್ಯಥೆ, ಪ್ರತಿಯೊಂದು ಹನಿಯಲ್ಲಿ ಚಿಗುರಲಿ ದೇಶದ ಪ್ರೀತಿ, ಜಗತ್ತಿಗೆ ಮಾದರಿಯಾಗಲಿ ನಮ್ಮ ಭಾರತೀಯ ನೀತಿ.
0: ಇಡೀ ಭಾರತದ ಇತಿಹಾಸ ಮತ್ತು ಭವಿಷ್ಯದ ಕನಸುಗಳನ್ನು ನಮ್ಮೆದುರು ತಮ್ಮ ಸೃಜನಶೀಲ ಮಾತುಗಳಿಂದ ತೆರೆದಿಟ್ಟ ಕವನ ಅವರಿಗೆ ಧನ್ಯವಾದಗಳು. ಇಂದಿನ ಯುವ ಜನತೆ ನಾಳೆಯ ಭಾರತದ ನಿರ್ಮಾತೃಗಳು. ದೇಶದ ಭವಿಷ್ಯ ನಮ್ಮ ಯುವಕರ ಕೈಯಲ್ಲಿದೆ. ಶಿಕ್ಷಣ ಪಡೆಯೋಣ, ಕೌಶಲ್ಯ ಬೆಳೆಸಿಕೊಳ್ಳೋಣ, ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳೋಣ, ಪರಿಸರವನ್ನು ರಕ್ಷಿಸೋಣ, ಸಾಮಾಜಿಕ ಜವಾಬ್ದಾರಿಯನ್ನು ಅರಿತುಕೊಳ್ಳೋಣ. ದೇಶಕ್ಕಾಗಿ ಗಡಿಯಲ್ಲಿ ಸೈನಿಕರು ಹೋರಾಡುತ್ತಿದ್ದಾರೆ. ನಾವು ನಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ದೇಶ ಸೇವೆ ಮಾಡಬಹುದು. ಒಬ್ಬ ವಿದ್ಯಾರ್ಥಿ ಉತ್ತಮವಾಗಿ ಕಲಿಯುವುದು ಕೂಡ ದೇಶ ಸೇವೆ. ಒಬ್ಬ ಶಿಕ್ಷಕ ಪ್ರಾಮಾಣಿಕವಾಗಿ ಬೋಧಿಸುವುದು ದೇಶ ಸೇವೆ. ಒಬ್ಬ ರೈತ ಅನ್ನ ಬೆಳೆಯುವುದು ದೇಶ ಸೇವೆ. ಒಬ್ಬ ವೈದ್ಯ ರೋಗಿಯ ಸೇವೆ ಮಾಡುವುದು ದೇಶ ಸೇವೆ. ಇನ್ನಷ್ಟು ಬಲಿಷ್ಠವಾಗಲಿ ನಮ್ಮ ಯುವ ಜನತೆ, ಇನ್ನಷ್ಟು ಸಾಧನೆ ಮಾಡಲಿ. ನಮ್ಮ ದೇಶ ಶಾಂತಿ, ಸಮೃದ್ಧಿ ಮತ್ತು ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯಲಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು, ನಿರೂಪಣೆ ಅನಘ MD, ಭಾಗವಹಿಸಿದವರು ಸುಮಂತ್, ಕವನ, ಹೃತಿಕ್ ಮತ್ತು ನವೀನ್. ನಿಮಗೆಲ್ಲರಿಗೂ ಮತ್ತೊಮ್ಮೆ 80th ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹಾಗೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ಇದುವರೆಗೆ SDM ಕಾಲೇಜಿನ BA ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮ ಕೇಳಿದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ವೀರ್ ಸಮರ್ಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕರಣ.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಇದು ರೇಡಿಯೋ ನಿನಾದ 90.4 FM. ಈಗ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಕ್ರಾಂತಿ ಕಹಳೆ ಭಾಸ್ಕರ್ ರೈ ಕುಕ್ಕುಳ್ಳಿ ಮತ್ತು ತಂಡದವರಿಂದ ವಿಶೇಷ ಯಕ್ಷಗಾನ ತಾಳಮದ್ದಳೆ ಕಥಾ ಸಂಯೋಜನೆ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ, ಪದ್ಯರಚನೆ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ, ಹಿಮ್ಮೇಳದಲ್ಲಿ ರಮೇಶ್ ಭಟ್ ಪುತ್ತೂರು, ಪಿಜಿ ಜಗನ್ನಿವಾಸ್ ರಾವ್, ಕೃಷ್ಣ ಪ್ರಕಾಶ್ ಉಳಿತಾಯ, ಅರ್ಥಧಾರಿಗಳು ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ಭಾಸ್ಕರ್ ರೈ ಕುಕ್ಕುವಳ್ಳಿ, ರಾಧಾಕೃಷ್ಣ ಕಲ್ಚರ್, ನಾ ಕಾರಂತ ಪೆರಾಜೆ, ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ, ರಂಗನಾಥ ಭಟ್ ಕುತ್ಯಾರು, ಸುಭಾಷ್ ಚಂದ್ರ ಇರಂತಾಜೆ, ಮಾಧವ ಮೂಡಶೆಡ್ಡೆ. ಕೇಳಿ ಯಕ್ಷಗಾನ ತಾಳಮದ್ದಳೆ ಕ್ರಾಂತಿ ಕಹಳೆ.

0: ಇಲ್ಲಿಯ ಅಧೀಶರಾದಂತಹ ಈ ಬಹದ್ದೂರ್ ಶಹ, ವಯೋವೃದ್ಧನಾಗಿದ್ದೇನೆ, ಸಾಮ್ರಾಜ್ಯವನ್ನು ರಕ್ಷಿಸುವುದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಕ್ರೋಢೀಕರಣ ಮಾಡುವುದಕ್ಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇನೆ. ಈ ಪ್ರಪಂಚವನ್ನು ಆಳುವುದಕ್ಕೆ ಬೇಕಾಗಿ ಕೆಲವರು ರಾಜರಾಗಲಿ ಎಂಬುದಾಗಿ ಭಗವಂತ ಸೃಷ್ಟಿ ಮಾಡಿದನಂತೆ. ಬೇರೆ ಬೇರೆಯ ಹೊಣೆಗಾರಿಕೆಗಳನ್ನು ವಹಿಸಿಕೊಳ್ಳುವುದಕ್ಕಾಗಿ ಭಗವಂತ ಕೊಟ್ಟಂತಹ ಆಜ್ಞೆಯನ್ನನುಸರಿಸಿ ಈ ಪ್ರಪಂಚದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಆದರೆ ಏನು ಮಾಡೋಣ, ಒಬ್ಬ ಒಂದು ಕರ್ತವ್ಯವನ್ನು ನಿರ್ವಹಣೆ ಮಾಡುವುದಾದರೆ ಇನ್ನೊಬ್ಬ ಅದಕ್ಕೆ ಅಡ್ಡಿಯನ್ನುಂಟು ಮಾಡುವುದರ ಮೂಲಕವಾಗಿ ಅವನ ಧರ್ಮವನ್ನು ವಿರೋಧಿಸ್ತಾ ಇದ್ದಾರೆ. ಇದೆಲ್ಲವೂ ಅಲ್ಲಾಹುವಿನ ಕರುಣೆಯನ್ನು ಕಳೆದುಕೊಳ್ಳುವಂತಹ ಪರಿಯಲ್ಲವೇ? ಬಹಳ ಹಿಂದೆ, 5-6 ಶತಮಾನಗಳ ಹಿಂದೆ, ಬಹಳ ದೂರದ ತುರ್ಕಿಸ್ತಾನದಿಂದ ನಮ್ಮ ಹಿರಿಯರಾದಂತಹ ವಾವರ ಬಂದನಂತೆ ಇಲ್ಲಿಗೆ. ಈ ಭಾರತ ಭೂಮಿಯಲ್ಲಿ ತನ್ನ ಆಡಳಿತದ ಛಾಪನ್ನೊತ್ತಿ ನಮ್ಮ ವಂಶ ಬಹಳ ಕಾಲದಿಂದ ಬೆಳೆದುಕೊಂಡು ಬಂದಿತ್ತು. ಆದರೆ ಇಲ್ಲಿ ಈ ಹಿಂದೂಸ್ತಾನದ ಜನ ತುರ್ಕಿಸ್ತಾನದ ಪರ್ಷಿಯಾದ ಕಡೆಯಿಂದ ಬಂದಂತಹ ನಮ್ಮನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದರು. ಒಂದಷ್ಟು ಕಾಲ ನಮ್ಮೊಡನೆ ಸಾಂಸ್ಕೃತಿಕವಾದಂತಹ ಸಮರ ನಡೆದರೂ ಕೂಡ ಈಗ ಐಕ್ಯವಾಗಿ ಒಂದಾಗಿ ಬಾಳ್ತಾ ಇದ್ದೇವೆ. ನಮ್ಮಲ್ಲಿ ಅಕ್ಬರ ಹುಮಾಯೂನರಂತಹ, ಜಹಾಂಗೀರ ಶಹಜಾನರಂತಹ ಅತ್ಯುತ್ತಮರಾದಂತಹ ದೊರೆಗಳು ಆಗಿ ಹೋಗಲಿಲ್ಲವೆ? ಈ ದೇಶದ ಧರ್ಮ ಯಾವುದು ಎನ್ನುವುದನ್ನು ನೋಡಿಕೊಂಡು ನಮ್ಮ ನಾಡಿನಿಂದ ನಾವು ನಡೆದುಕೊಂಡು ಬಂದಂತಹ ಧರ್ಮವನ್ನು ಇಲ್ಲಿಯೂ ಕೂಡ ಪ್ರಚಾರ ಮಾಡಿ ಈ ದೇಶದಲ್ಲಿರತಕ್ಕಂತಹ ಧರ್ಮವನ್ನು ತಾವಾಗಿ ಸ್ವೀಕರಿಸುವಂತಹ, ತಮ್ಮ ಧರ್ಮದಲ್ಲಿ ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಬದುಕತಕ್ಕಂತಹ ಪರಂಪರೆಯನ್ನು ಉಳಿಸಿ ಬೆಳೆಸಿ ನಡ್ಕೊಂಡು ಬರಲಿಲ್ಲವೆ? ಆದರೆ ಇತ್ತೀಚೆಗಿನ ದಿನಗಳಲ್ಲಿ ನಡೆಯುತ್ತಾ ಇರುವಂಥದ್ದೇ ಬೇರೆ. ಪೋರ್ಚುಗೀಸರಿರಬಹುದು ಅಥವಾ ಇನ್ನೊಂದು ಬಗೆಯ ಬೇರೆ ದೇಶದ ರಾಜರುಗಳಿರಬಹುದು, ಈ ನಾಡಿಗೆ ಬಂದು ಕೇವಲ ವ್ಯಾಪಾರದ ನಿಮಿತ್ತವಾಗಿ ಈ ನಾಡನ್ನು ಸೇರಿಕೊಂಡು ನಮ್ಮ ನಾಡಿನ ಸ್ವತ್ತುಗಳನ್ನು ಕಡಿಮೆ ಬೆಲೆಗೆ ಸ್ವೀಕರಿಸಿಕೊಂಡು ಅವರ ದೇಶದಿಂದ ತಂದಂತಹ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಿ ತನ್ಮೂಲಕವಾಗಿ ಶ್ರೀಮಂತರಾಗುತ್ತಾ ಇದ್ದಾರೆ. ನಮ್ಮ ನಾಡಿನ ಜನ ಆ ವಸ್ತುಗಳಿಗೆ ಮೋಹಗೊಂಡು ಅವುಗಳನ್ನು ಸ್ವೀಕರಿಸುವಂತಹ ನೆಲೆಗೆ ಬರ್ತಾ ಇದ್ದಾರೆ. ಈಚೆಗೆ ಬಂದಂತಹ ಈಸ್ಟ್ ಇಂಡಿಯಾ ಎನ್ನುವಂತಹ ಒಂದು ಕಂಪನಿ, ಬಹಳ ದೂರದಿಂದ ಬಂದಂತಹ ಒಂದು ವ್ಯಾಪಾರಿ ಸಂಸ್ಥೆಯಂತೆ ಅದು ಈ ನಾಡಿಗೆ ಬರುವುದರ ಮೂಲಕವಾಗಿ ಬೇರೇನೂ ಆದದ್ದಲ್ಲ, ಕೇವಲ ಒಂದು ವ್ಯಾಪಾರಿ ಸಂಸ್ಥೆ ಇಡೀ ರಾಜಕೀಯವಾದಂತಹ ಅರಸೊತ್ತಿಗೆಯನ್ನೇ ತನ್ನ ಮುಷ್ಟಿಯೊಳಗೆ ತಂದುಕೊಂಡದ್ದು ಅಂದರೆ ಇದಕ್ಕಿಂತ ದೊಡ್ಡ ಅವನತಿ ಇನ್ನೇನು? ಅಲ್ಲ, ಇನ್ಯಾರನ್ನು ನಾವು ಯಾಕೆ ಹೇಳಬೇಕು? ನಮ್ಮ ಸಂತತಿಯಲ್ಲಿಯೇ ಹಿರಿಯನಾದಂತಹ ಜಹಾಂಗೀರನ್ ಎನ್ನುವಂತಹ ದೊರೆ ಈ ಈಸ್ಟ್ ಇಂಡಿಯಾ ಕಂಪನಿಗೆ ಮೊದಲ ಮಣೆ ಹಾಕಿದ ಎಂಬುದಾಗಿ ನಮ್ಮ ಹಿರಿಯರು ಹೇಳುವುದನ್ನು ನಾನು ಕೇಳಿದ್ದೇನೆ. ಏನು ಮಾಡೋಣ, ಬಹಳ ನಾಜೂಕಾದಂತಹ ವ್ಯವಹಾರವನ್ನು ಮಾಡಿಕೊಂಡು ನಮ್ಮ ನಾಡಿನ ಸಂಪತ್ತಿನಲ್ಲಿಯೇ ಬೆಳೆದಂತಹ ಈಸ್ಟ್ ಇಂಡಿಯಾದಂತಹ ಒಂದು ಕಂಪನಿ ನಮ್ಮ ನಾಡನ್ನೇ ಆಳುವಲ್ಲಿವರೆಗೂ ಮುಂದೆ ಬಂತಲ್ಲ. ಯಾವ ನಾಡಿನಲ್ಲಿ ದೊರೆಯಾದವನೊಬ್ಬ ತನ್ನ ಮಕ್ಕಳನ್ನು ಕಳೆದುಕೊಳ್ಳುತ್ತಾನೋ ಅಥವಾ ಮಕ್ಕಳನ್ನೇ ಪಡೆಯದೇ ಇರ್ತಾನೋ, ಅಂತಹ ನಾಡಿನ ದೊರೆ ತನ್ನ ಸಂತತಿಯನ್ನು ಪಡೆಯಲಿಲ್ಲ ಅಂತಾದರೆ ಆ ದೊರೆಯೊಂದಿಗೆ ವ್ಯವಹಾರವನ್ನು ಮಾಡಿಕೊಂಡಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿ ಆ ರಾಜ್ಯದ ಅರಸೊತ್ತಿಗೆಯನ್ನೇ ತನ್ನ ವಶ ಮಾಡಿಕೊಳ್ಳುತ್ತದೆ. ಹೀಗಾದ್ರೆ ಇನ್ನು ಹೆಚ್ಚು ದಿನ ಕಾಲ ಈ ದೇಶದ ಸ್ವತಂತ್ರರಾದಂತಹ ಸಾರ್ವಭೌಮ ಅಧಿಕಾರವನ್ನು ಪಡೆದಂತಹ ರಾಜರುಗಳು ಇಲ್ಲಿ ಬಾಳಿ ಬದುಕುವುದಕ್ಕಿದೆಯೇ? ನಮ್ಮ ನಾಡಿನ ಜನ ನಮ್ಮ ನಾಡನ್ನು ನಾವೇ ಆಳತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಕಳೆದುಕೊಂಡು ಪಾರತಂತ್ರಕ್ಕೆ ಒಳಗಾಗಬೇಕಾದಂತಹ ದುಸ್ಥಿತಿಗೆ ಒಳಗಾಗಬೇಕಾಗಲಿಲ್ಲವೇ? ಇಂತಹ ದುಸ್ಥಿತಿಯನ್ನು ನಿವಾರಿಸುವುದು ಹೇಗೆ? ಸಮಾನವಾದಂತಹ ಆಸಕ್ತಿಯುಳ್ಳ ಜನ, ಸ್ವಾತಂತ್ರ್ಯವನ್ನು ಪಡೆಯಬೇಕು ಎನ್ನುವಂತಹ ಆಸಕ್ತಿಯುಳ್ಳ ಜನ ನಮ್ಮಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವುದರ ಕುರಿತಾಗಿ ನಾನೊಂದು ಸಂಪರ್ಕ ಜಾಲವನ್ನೇ ಮಾಡಿದ್ದೇನೆ. ಹಾಗಾಗಿ ದೂರದ ಝಾನ್ಸಿಯಿಂದ, ದೂರದ ಮರಾಠರ ಪೇಶ್ವೆಯವರಿಂದ ನನಗೆ ಮಾರುತ್ತರ ಬಂದಿದೆ, ಮಾರೋಲೆ ಬಂದಿದೆ. ನನ್ನನ್ನು ಭೇಟಿ ಮಾಡುವಂತಹ ಉದ್ದೇಶದಿಂದ ಪೇಶ್ವೆ ವಂಶದ ತಾಂತ್ಯಾ ಟೋಪಿ ಬರ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಅವರ ನಿರೀಕ್ಷೆಯಲ್ಲಿದ್ದೇನಂತೆ.
1: ಬಾದಶಹರೇ, ಓಹೋ, ನಮಸ್ಕರಿಸಿಕೊಂಡಿದ್ದೇನೆ.
0: ಹೇಗೆ ಬರಬೇಕು? ಇದು ಯೋಗ್ಯವಾದಂತಹ ಆಸನವನ್ನಿರಿಸಿದ್ದೇನೆ, ಅಲಂಕರಿಸಿಕೊಳ್ಳಬೇಕು.
1: ಬಹಳ ಸಂತೋಷ. ಈ ಹೊತ್ತು ಭಾರತದ ಚಕ್ರವರ್ತಿಯಾಗುವ ಯೋಗ್ಯತೆಯುಳ್ಳವರು ತಾವು. ತಮ್ಮ ನೇತೃತ್ವದಲ್ಲಿ ಬಹಳ ದೂರಗಾಮಿಯಾದಂತಹ ಒಂದು ಚಟುವಟಿಕೆಗಳು ಅಥವಾ ಕ್ರಾಂತಿಗಳು ನಡೆಯಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ದುಷ್ಟರಾದಂತಹ ಉನ್ಮತ್ತರಾದಂತಹ ಆ ಪರದೇಶಿಗಳನ್ನ ಈ ನಾಡಿನಿಂದ ಕಿತ್ತೊಗೆದು ಭರತ ವಸುಂಧರೆಯ ಆ ಸ್ವಾತಂತ್ರ್ಯವನ್ನು ಗಳಿಸಬೇಕಾದಂತಹ ಅಗತ್ಯ ನಮಗಿದೆ. ಅದಕ್ಕಾಗಿ ನನ್ನದೊಂದು ಕೋರಿಕೆ ಇದೆ.
0: ಏನಂತ?

0: బహదూర్ షహరు తావు. దెహలీయ రత్న సింహాసనం నేరిదంతహ మొఘలర కొనయ కొండి. ఈనాడిన ధర్మవన్ను మెచ్చి అదకే మాన్యత ఎన్ను కొట్టంతహ వంశ తమ్ముదు.
1: ಪರಧರ್ಮ ಸಹಿಷ್ಣುತೆ ನಮ್ಮ ವಂಶದ ಒಂದು ಹಿರಿಮೆಯೂ ಹೌದು.
0: ಆದ್ದರಿಂದ ಆ ಕಾಲದ ಇತಿಹಾಸದಲ್ಲಿ ಭಾರತೀಯರಿಗೆ ಸಂತ್ರಸ್ತ ಸ್ಥಿತಿ ಬಂದದ್ದಿಲ್ಲ,
1: ಖಂಡಿತ ಇಲ್ಲ.
0: ಆದರೆ ಯಾವಾಗ ಬಿಳಿಮೋರೆಯ ಆ ಬ್ರಿಟಿಷರು ಇಲ್ಲಿಗೆ ಬಂದರು, ಆ ಬಳಿಕ ನಮ್ಮ ಪಾಡು ಹಾಳಾಗಿ ಹೋಯಿತು ನೋಡಿ.
1: ಜಗತ್ತನ್ನೇ ಆಳಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊರಟು ಬಂದವರವರು.
0: ಹೌದು, ನಮ್ಮ ಮಹಾರಾಷ್ಟ್ರದಲ್ಲಿ ಪೇಶ್ವೆ ಬಾಜಿರಾಯರು ನನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದವರು. ನನಗೆ ರತ್ನ ಖಚಿತವಾದಂತಹ ಟೋಪಿಯನ್ನಿಟ್ಟು ರಘುನಾಥನಾದಂತಹ ನನ್ನನ್ನು ತಾತ್ಯಾ ಟೋಪೆ ಅಂತೆ ಕರೆದರು. ಅವರ ದತ್ತುಪುತ್ರರಾದಂತಹ ನಾನಾ ಸಾಹೇಬರು ನನ್ನ ಆತ್ಮೀಯ ಗೆಳೆಯರು. ಮಾತ್ರ ಅಲ್ಲ, ಅಲ್ಲೇ ಕುದುರೆ ಸವಾರಿಯನ್ನು ಮಾಡಿ ಗಂಡಸರಿಗಿಂತಲೂ ಹೆಚ್ಚು ವೀರಾಗ್ರಣಿ ಅಂತ ಅನ್ನಿಸಿಕೊಂಡಂತಹ ಝಾನ್ಸಿ ರಾಣಿ ಮನು ಅಂತ ಅವಳ ಹೆಸರು. ಅವಳು ನಮ್ಮ ಜೊತೆಗಿದ್ದವರು. ನಾವಿಬ್ಬರು ಸಮಾನವಾದಂತಹ ಮನಸ್ಸುಳ್ಳವರಾಗಿ ಭಾರತ ವಸುಂಧರಕ್ಕೆ ಸ್ವಾತಂತ್ರ್ಯವನ್ನು ತರಬೇಕು ಅಂತ ಆದಷ್ಟು ಪ್ರಯತ್ನ ಪಟ್ಟವರು. ಆದರೆ ಕೈ ಸಾಗಲಿಲ್ಲ ದೊರೆಗಳೇ, ಸರಿಯಾದಂತಹ ನೇತೃತ್ವ ನಮಗೆ ಸಿಗಲಿಲ್ಲ.
1: ತಾತ್ಯಾ ಟೋಪಿ, ಈಗಾಗಲೇ ಬಂಗಾಳದಲ್ಲಿ ನಡೆದಂತಹ ಸನ್ಯಾಸಿ ದಂಗೆ, ಒರಿಸ್ಸಾದಲ್ಲಿ ನಡೆದಂತಹ ಜಮೀನುದಾರರ ಬಂಡಾಯ ಇತ್ಯಾದಿ ಇತಿಹಾಸದ ಪುಟಗಳಲ್ಲಿ ನಾವು ತೆರೆದು ನೋಡಿದರೆ ಈ ಹೋರಾಟಕ್ಕೆ ಒಂದು ಸುಂದರವಾದಂತಹ ಇತಿಹಾಸವೇ ಇದೆ.
0: ಹೌದು,
1: ಇದನ್ನು ಮುಂದುವರಿಸಿ ನಾವು ಇನ್ನಷ್ಟು ವ್ಯವಸ್ಥಿತವಾಗಿ ಹೇಗೆ ಮಾಡಬಹುದು ಎನ್ನುವುದರ ಕುರಿತಾಗಿ ಚಿಂತನೆ ಮಾಡಬೇಕು ಅಂತ ನಾನು ನಿಮ್ಮನ್ನೆಲ್ಲ ಮತ್ತೆ ಈ ಕಡೆಗಾಗಿ ಬರಮಾಡಿ.
0: ಈಗ ಆಂಗ್ಲರ ದಬ್ಬಾಳಿಕೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ, ಸೈನ್ಯದಲ್ಲಿ ನಮ್ಮವರಿಗೆಲ್ಲ ಕನಿಷ್ಠವಾದಂತಹ ಸ್ಥಾನಮಾನಗಳನ್ನು ಕೊಡುವುದು
1: ಸುಬೇದಾರ, ಅದಕ್ಕಿಂತ ಹೆಚ್ಚಿನದಿಲ್ಲವಂತೆ.
0: ಒಂದು 70 ಹಣ ಸಿಗುವಷ್ಟು ಮಾತ್ರ ನಾಣ್ಯಗಳನ್ನು ಕೊಡುವಂತಹ ಒಂದು ಸಂಬಳದ ಹುದ್ದೆ ಇರುವಂತದ್ದು.
1: ಕೇವಲ ಹಣಕ್ಕೋಸ್ಕರವಾಗಿ ನಮ್ಮ ನಾಡಿನವರು ಅವರ ಸೈನಿಕರಾಗಿ ಜೀತದಾಳುಗಳಾಗಿರತಕ್ಕಂತಹ ಪರಿಸ್ಥಿತಿ ಬಂದು ಹೋಯಿತು.
0: ಅಷ್ಟು ಮಾತ್ರ ಅಲ್ಲ ದೊರೆಗಳೇ, ಇತ್ತೀಚೆಗೆ ನಡೆದಂತಹ ಒಂದು ವಿದ್ಯಮಾನ ನಮ್ಮ ಸ್ವಾಭಿಮಾನವನ್ನು ಕೆಣಕುವಂತಹದ್ದು. ಸೈನ್ಯದಲ್ಲಿರುವಂತಹ ಸೈನಿಕರಿಗೆ, ಅವರು ಮುಸಲ್ಮಾನರಾಗಿದ್ದರೆ ಅವರಿಗೆ ಹಂದಿಯ ನೆಣ, ಅವರು ಹಿಂದೂಗಳಾಗಿದ್ದರೆ ಅವರಿಗೆ ಗೋಮಾತೆಯ ನೆಣ, ಇದನ್ನು ಸವರಿದಂತಹ ತೋಟಗಳನ್ನು ಕೊಡುವಂತಹ ಒಂದು ಪದ್ಧತಿ ಬಂತಂತೆ. ಸ್ವಾಭಿಮಾನಿಗಳನ್ನು ಧಿಕ್ಕರಿಸುವ ಹಾಗಿಲ್ಲ, ಬದುಕಬೇಕಾಗಿದ್ರೆ ಅವರ ಹುದ್ದೆಯಲ್ಲಿ ಇರಬೇಕು, ಅವರ ಉದ್ಯೋಗವನ್ನು ಮಾಡಬೇಕು. ಇಂತಹ ಸ್ಥಿತಿಯಲ್ಲಿ ಒಬ್ಬ ಸ್ವಾಭಿಮಾನಿ ಭಾರತೀಯ ಹೇಗೆ ಬದುಕಬೇಕು ಹೇಳಿ? ಮುಂದಿನ ಜನಾಂಗ ಆ ಸ್ವಾತಂತ್ರ್ಯದ ಹೊಂಗನಸನ್ನು ಹೇಗೆ ನನಸನ್ನಾಗಿ ಮಾಡುವುದಕ್ಕೆ ಸಾಧ್ಯ? ಈ ಬಗ್ಗೆ ನಾವು ಯೋಚಿಸಬೇಕು. ನಾವು ಇಡೀ ಪ್ರಾದೇಶಿಕವಾದಂತಹ ಸಂಘಟನೆ ಜೊತೆಗೆ ಇಡೀ ರಾಷ್ಟ್ರದ ಸಂಘಟನೆಯನ್ನು ಮಾಡಬೇಕಾದಂತಹ ಒಂದು ಕೆಲಸ ಆಗಬೇಕಾಗಿದೆ. ಮೊತ್ತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಅದಕ್ಕೆ ನಾಂದಿಯನ್ನು ಹಾಡಬೇಕಾಗಿದೆ ಸ್ವಾಮಿ.
1: ಇದರ ನೇತೃತ್ವವನ್ನು ವಹಿಸಿಕೊಳ್ಳುವುದಕ್ಕೆ ನಾನಂತೂ ವೃದ್ಧ ವಯೋವೃದ್ಧ.
0: ಹೌದು,
1: ಏನಿದ್ದರೂ ಸಲಹೆ ಸೂಚನೆಗಳನ್ನು ಕೊಟ್ಟೇನು, ನಮ್ಮದಾದಂತಹ ಬಲವನ್ನು ನಾನು ಹಂಚಿಕೊಟ್ಟೇನು. ಈ ನಾಡಿನಲ್ಲಿ ಆಳುತ್ತಿರುವಂತಹ ಯಾವೆಲ್ಲ ದೊರೆಗಳಿದ್ದಾರೋ, ದೇಶ ಪ್ರೇಮಿಗಳಿದ್ದಾರೋ, ನಮ್ಮ ದೇಶ ನಿಜವಾಗಿಯೂ ಹಾಳಾದದ್ದು ಕೇವಲ ಹಣದಾಸೆಯಿಂದ, ಕೇವಲ ಅಧಿಕಾರದಾಸೆಯಿಂದ, ವಿದೇಶಿಯರಿಗೆ ಮಣೆ ಹಾಕಿದ ಹಸೆಯನ್ನು ಬಿಡಿಸಿದಂತಹ ರಾಜರುಗಳಿಂದಲೇ ಹೊರತು ಪೃಥ್ವಿರಾಜನಂತಹ ದೇಶಪ್ರೇಮಿಗಳಿಂದಲ್ಲ. ಆದ್ದರಿಂದ ದೇಶಪ್ರೇಮಿಗಳಾದಂತಹ ಸಂಸ್ಕೃತಿ ಪ್ರೇಮಿಗಳಾದಂಥವರು ಯಾರಿದ್ದಾರೆ ಅಂಥವರನ್ನು ನಾವು ನೋಡಿಕೊಂಡು ಅವರನ್ನು ಸಂಘಟನೆ ಮಾಡಿ ಯೋಗ್ಯವಾದಂತಹ ದಿನವೊಂದನ್ನು ನಿಶ್ಚಯಿಸಿ ನಮ್ಮ ದಂಗೆಯ ಸ್ಫೋಟವನ್ನು ಮಾಡೋಣ. ಸ್ಫೋಟವನ್ನು
0: ದಂಗೆ ಮಾಡಬೇಕು ಅಂದ್ರೂ ಪ್ರಕಾಶವಾಗಿ ಮಾಡುವ ಹಾಗಿಲ್ಲ, ಆದಷ್ಟು ಗುಟ್ಟಿನಲ್ಲಿ ನಮ್ಮ ವ್ಯವಹಾರ ಆಗಬೇಕು. ಆಂಗ್ಲರ ಕಿವಿಗೆ ಮುಟ್ಟದ ಹಾಗೆ, ಅವರ ಕಣ್ಣಿಗೆ ಕಾಣದ ಹಾಗೆ ನಾವು ಬಹಳಷ್ಟು ನೇಪಥ್ಯದಲ್ಲಿದ್ದುಕೊಂಡು.
1: ಅದಕ್ಕಾಗಿ ನಮ್ಮಲ್ಲೊಂದು ತಂತ್ರ ಇತ್ತು, ಬಹಳ ಹಳೆಯ ತಂತ್ರ.
0: ಯಾವ ತಂತ್ರ ಹೇಳಿ?
1: ಒಂದು ಸಂದೇಶವನ್ನು ರವಾನೆ ಮಾಡಬೇಕಾದ್ರೆ ಬಹಳ ಹಳೆಯ ಕಾಲದ ಪದ್ಧತಿ ಇದು, ರೊಟ್ಟಿಯನ್ನು ಕಳಿಸುವುದು. ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ರೊಟ್ಟಿಯನ್ನು ಮಾತ್ರ ಕಳಿಸುವುದರಲ್ಲಿ ಯಾವುದೇ ರೀತಿಯಾದಂತಹ ಬರವಣಿಗೆಗಳಿಲ್ಲ. ರೊಟ್ಟಿ ಎನ್ನುವುದೊಂದು ಸಾಂಕೇತಿಕವಾದಂತಹ ವಸ್ತು.
0: ಆ ರೊಟ್ಟಿಯನ್ನು ಅವರು ಸ್ವೀಕರಿಸಿ ಅವರು ರೊಟ್ಟಿ ಮಾಡಿ ಬೇರೆ ಕಡೆ ಕಳಿಸು.
1: ಒಪ್ಪಿಗೆ ಇದ್ರೆ ಹೊಸ ರೊಟ್ಟಿಯನ್ನು ತಯಾರು ಮಾಡಿ ಇನ್ನೊಂದು ಊರಿಗೆ ಅವರು ಕಳಿಸಿಕೊಡ್ತಾರೆ. ಹಾಗಾಗಿ ಕ್ರಾಂತಿಯ ಸಂದೇಶ ರೊಟ್ಟಿಯ ಮೂಲಕವಾಗಿ ಆಗಲಿ,
0: ಸಂಘಟನೆ ಜಾಲ ಹೀಗೆ ನಡೆಯಲಿ.
1: ಈ ನಾಡಿನಲ್ಲಿ ಇನ್ನೊಂದು ಬಗೆಯದಾದಂತಹ ಪದ್ಧತಿಯೂ ಇದೆಯಂತೆ. ಕಮಲದ ಹೂವುಗಳನ್ನು ಒಪ್ಪಿಗೆಯ ಸೂಚನೆಯಾಗಿ ಕೊಡುವುದು, ಆ ರೀತಿಯಲ್ಲಿಯೂ ಕೂಡ ಸಂದೇಶಗಳು ರವಾನೆಯಾಗಲಿ. ರೊಟ್ಟಿ ಮತ್ತು ಕಮಲ ಎನ್ನುವಂತಹ ಎರಡು ಸಾಂಕೇತಿಕವಾದ ವಸ್ತುಗಳ ಮೂಲಕವಾಗಿ ದೇಶ ಪ್ರೇಮಿಗಳ ಹೋರಾಟ ಆರಂಭವಾಗಲಿ.
0: ಆ ಸಂಗ್ರಾಮದ ದಿನ ಯಾವುದು ಅಂತ ಆಮೇಲೆ ನಿರ್ಧಾರ ಮಾಡೋಣ.
1: ಆದೀತು.

0: ಅರಮನೆಯ ತಲಪಾಯ ಉರುಳಿತು ಎಂದಾದರೆ ಮತ್ತೆ ಆ ಅರಮನೆ ಉಳಿಯುವುದಕ್ಕೆ ಸಾಧ್ಯ ಇದೆಯೇ? ರಕ್ಷಕರಾಗಿ ಒಳಗೆ ಉಳಿಯುವವರು ತಮ್ಮ ರಕ್ಷಣೆಯ ಗೋಡೆಯನ್ನು ಮುರಿದ್ರು ಎಂದಾದರೆ ಮತ್ತೆ ಅವರು ಒಳ್ಳೆಯ ರೀತಿಯಲ್ಲಿ ಬಾಳುವುದಕ್ಕಿದೆಯೇ? ಆಂಗ್ಲರು ಈ ರಾಷ್ಟ್ರದ ಸಂಪತ್ತನ್ನು ದೋಚುವುದಕ್ಕೆ ಮುಂದಾದ್ರು, ಅಷ್ಟು ಮಾತ್ರವಲ್ಲ ನಮ್ಮನ್ನು ಬಾಧಿಸುವುದಕ್ಕೂ ಪೀಡಿಸುವುದಕ್ಕೂ ಮುಂದಾದ್ರು. ಅದರ ಪರಿಣಾಮವಾಗಿ ಆಂಗ್ಲರ ಕೈಗಳಿಗೆ ದುಡಿಯುವಂತ ಶಸ್ತ್ರಾಸ್ತ್ರ ಪಡೆಯವರೆಲ್ಲರೂ ಇಂದು ವಿರೋಧಿಗಳಾಗಿದ್ದಾರೆ. ಧಾರ್ಮಿಕ ಭಾವನೆಗೆ ತೊಂದರೆಯಾಗುವಂತಹ ಕಾರ್ಯಗಳನ್ನೆಲ್ಲ ಇವರು ಮಾಡಿಬಿಟ್ರಲ್ಲ. ಮಂಗಳ ಪಾಂಡೆ ಎನ್ನುವಂತಹ ಶಸ್ತ್ರಾಸ್ತ್ರ ಪಡೆಯ ಸೈನಿಕನಾಗಿರುವಂತಹ ನಾನು ಕೂಡ ಕ್ರೋಧಗೊಂಡಿದ್ದೇನೆ. ನನ್ನ ಜೊತೆಗೆ ಅದೆಷ್ಟೋ ಮಂದಿಗಳು ಕ್ರೋಧಗೊಂಡು ನನ್ನ ಬೆನ್ನಡೆಯಲ್ಲೇ ಬರುತ್ತಾ ಇದ್ದಾರೆ. ಮುಸಲ್ಮಾನರಾಗಿರುವವರಿಗೆ ಹಂದಿಯ ಕೊಬ್ಬನ್ನು, ಅದು ಕೂಡ ನಾವು ಬಳಸುವಂತಹ ಶಸ್ತ್ರಾಸ್ತ್ರದೊಳಗೆ ಹಾಕುವಂತಹ ಮದ್ದು ಗುಂಡಿಗೆ ಅದರ ನೆಣವನ್ನು ಪೂಸಿಕೊಟ್ಟಿದ್ದಾರಲ್ಲ. ಹಿಂದೂಗಳಿಗೆ ಗೋವಿನ ಕೊಬ್ಬನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಬಾಯಿಯ ಮುಖೇನ ಕಚ್ಚಿ ನಾವೀ ಶಸ್ತ್ರಾಸ್ತ್ರವನ್ನು ಉಪಯೋಗಿಸಬೇಕಾಗುತ್ತದೆ. ಇಂಥ ಅನ್ಯಾಯ ಆಗಿದೆ ಎನ್ನುವಾಗ ಯಾರು ತಾನೇ ವಿರೋಧಿಸದೆ ಸುಮ್ಮಗುಳಿಯುತ್ತಾರೆ? ಆ ಕಾರಣದಿಂದಾಗಿ ಇಂದು ಈ ಕ್ಷಣದಲ್ಲಿ ಈ ಮೀರತ್ತಿನ ಈ ಪ್ರದೇಶದಿಂದ ಆಂಗ್ಲರನ್ನು ವಿರೋಧಿಸುವುದಕ್ಕಾಗಿ ಮುಂದಾಗುತ್ತೇನೆ, ಮುಂದಾಗುತ್ತೇನೆ. ನಿಮ್ಮನ್ನು ವಿರೋಧಿಸುವುದಕ್ಕಾಗಿ ಬಂದಿರುವಂತಹ ಭಾರತೀಯ ಪಡೆ ನಮ್ಮದಾಗಿದೆ.
1: ಭಾರತೀಯರು ಭಾರತೀಯರು.

0: ಭಾರತೀಯರೇ,
1: ಏನಯ್ಯ ಅಧಿಕಾರಿ,
0: ಈ ಮೀರತ್ತು ಇವತ್ತು ನಮ್ಮ ಸ್ವಾಧೀನವಾಗಿದೆ, ಮರಳಿ ನೀವು ಅದನ್ನು ಇವತ್ತು
1: ಕೈ ಏರಿ ಪಡೆದುಕೊಳ್ಳುತ್ತೆ.
0: ಹಾಕುವಾಗೆ ಕಾಣುತ್ತಾ ಉಂಟು ಆ ಕಡೆಗೆ, ಎಲ್ಲರದ್ದು ಬೊಬ್ಬೆ ಕೇಳುತ್ತಾ ಇದೆ ನಮ್ಮ ಕಿವಿಗಳಿಗೆ. ಮುಂದೊತ್ತಿ ಬಂದಿದ್ದೀರಲ್ಲ ನೀವು ಭಾರತೀಯರು, ಈ ಕಡೆಗೆ ಭಾರತೀಯರು ಅಂತ ನಾವು ಗ್ರಹಿಸಿದ್ದೆ,
1: ಅದು ತಪ್ಪಿ ಹೋಗಿದೆ.
0: ನಮ್ಮ ವ್ಯವಹಾರದ ಕಡೆಗೆ ಕೈ ಹಾಕ್ಲಿಕ್ಕೆ ಇಲ್ಲ ಅಂತ ಗ್ರಹಿಸಿದ್ದೆವು. ಆದ್ರೆ ನೀವು ಏರಿ ಬಂದ ದರ್ಪವನ್ನೆಲ್ಲ ನೋಡುವಾಗ ಮೊದಲಿನ ಹಾಗೆ ನಿಮ್ಮಲ್ಲಿ ಎಲ್ಲ ಇದ್ದದ್ದೆಲ್ಲ ನಮ್ಮಲ್ಲಿರೋದು, ಬೇಕಾದಂತ ಮದ್ದು ಗುಂಡುಗಳು ಬೇಕಾದಂತಿದೆ, ಇಲ್ಲಿಂದು ಕಚ್ಚಿ ಆಚೆ ಬಿಸಾಡಿದರೆ ನಿಮ್ಮ ಗುಂಪು ಘರ್ಷಣೆ ಇಲ್ಲ, ಅಲ್ಲಿ ಸ್ಮಶಾನವೇ.
1: ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ನಾವು ನಿಷ್ಠಾವಂತರಾಗಿ ದುಡಿತಿದ್ದಂತಹ ನಮ್ಮ ಭಾವನೆಗಳಿಗೆ ವಿರೋಧವನ್ನು ಒಡ್ಡಿದವರು ತಾವುಗಳು. ಶಸ್ತ್ರಾಸ್ತ್ರಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬಾರದೆನ್ನುವ ನೆಲೆಯಲ್ಲಿ
0: ಹೇಳಿದಾಗೆ ಕೇಳಿದರೆ ನೀವು ಬದುಕಿದ್ದೀರಾ?
1: ವಂಚನೆ ಮಾಡಿದ್ದೀರಲ್ಲ, ವಂಚನೆಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡುತ್ತೇನೆ. ನಿಮ್ಮ ಶಸ್ತ್ರಾಸ್ತ್ರವನ್ನು ಸೆಳೆದು ನಿಮ್ಮನ್ನೇ ಕೊಂದು ಮುಗಿಸ್ತೇನೆ.

0: ಖರೆ.
1: ತಾತ ಟೋಪಿ,
0: ನಮ್ಮ ನಿರೀಕ್ಷೆ ಸುಳ್ಳಾಗಲಿಲ್ಲ. ಅಖಂಡ ಭಾರತ ದೇಶದಲ್ಲಿ ಒಂದು ಸಂಚಲನ ಪ್ರಾರಂಭ ಆಗಿದೆ. ಅದರ ಪರಿಣಾಮವೇ ಅಲ್ವೇ 1857 ಇದೀಗ ನಡೆದಂತಹ ಮೊದಲ ಸಂಗ್ರಾಮ, ಮೊತ್ತ ಮೊದಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇದನ್ನೆಲ್ಲ ನಾವು ಘೋಷಣೆ ಮಾಡಿದೆವು. ಈ ಹೊತ್ತಿಗೆ ನಮ್ಮ ಜೊತೆಗಾರರನ್ನು ಕೆಲವರನ್ನು ನಾವು ಕಳ್ಕೊಂಡಿದ್ದೇವೆ. ಆ ದುಃಖ ನಮಗಿದೆ. ಹಾಗಂತ ಅಖಂಡವಾದಂತಹ ಒಂದು ರಾಷ್ಟ್ರೀಯ ಭಾವನೆ ನಮ್ಮಲ್ಲಿ ಬಂತಲ್ಲ, ಇದು ಬಂದು ಮುಂದೆ ಈ ಚಿತ್ರಣ ಭವ್ಯವಾಗಬೇಕು ಅಂತ ಇದ್ರೆ, ಭವ್ಯವಾದಂತಹ ಸ್ವತಂತ್ರ ಭಾರತದ ನಿರ್ಮಾಣ ಆಗಬೇಕಾಗಿದ್ರೆ ವಿದ್ಯುಕ್ತವಾಗಿ ಅದಕ್ಕೊಬ್ಬ ನಾಯಕ ಅಂತ ಆಗಬೇಕು. ಆದ್ದರಿಂದ ನಾವೆಲ್ಲ ತೀರ್ಮಾನ ಮಾಡಿಕೊಂಡಿದ್ದೇವೆ.
2: ಈಗಾಗಲೇ ಪಂಜಾಬು, ದಿಲ್ಲಿ ಮುಂತಾದಂತಹ ಬಿಹಾರದವರೆಗೆ ವ್ಯಾಪಿಸಿಕೊಂಡಂತಹ ಈ ಒಂದು ದಂಗೆ ಮತ್ತು ಬ್ರಿಟಿಷರ ವಿರುದ್ಧವಾದಂತಹ ನಮ್ಮ ಗೆಲುವು ಉಳಿಬೇಕು ಮಾತ್ರ ಅಲ್ಲ, ಬ್ರಿಟಿಷರು ಈ ದೇಶವನ್ನು ಬಿಟ್ಟು ತೊಲಗಬೇಕು, ಇಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕು ಅಂತ ಆದ್ರೆ ನಮ್ಮಲ್ಲಿ ಒಂದು ತಪ್ಪಾಗಿದೆ ತಾತ್ಯಾ ಟೋಪಿ.
0: ಏನು?
2: ನಾವು ಒಂದು ಯೋಜನಾಬದ್ಧವಾಗಿ ಒಂದು ಕಾರ್ಯವನ್ನು ಮಾಡಿದರೆ ಮಾತ್ರ ಎಲ್ಲ ಪ್ರತಿಫಲವನ್ನು ನಿರೀಕ್ಷೆಯಂತೆ ಪಡೆಯುವುದಕ್ಕೆ ಸಾಧ್ಯವೋ ಏನೋ.
0: ಹೌದು,
2: ಸಿಪಾಯಿಗಳು ದಂಗೆಯನ್ನು ಮಾಡುವಲ್ಲಿ ನಾವು ನಿರ್ಧರಿಸಿದ ದಿನಾಂಕದಿಂದಲೇ 20 ದಿನ ಮುಂಚಿತವಾಗಿಯೇ ಇದನ್ನು ಆರಂಭ ಮಾಡಿದ್ರು.
0: ಆದ್ರಿಂದ ವೈಫಲ್ಯ ಆಯಿತು,
2: ಒಂದು ಮಟ್ಟಿಗೆ ವೈಫಲ್ಯವೇ ಆಯಿತು.
0: ಇಲ್ಲದ್ರೆ ಇದಕ್ಕೆ ಪ್ರಥಮ ಅಂತ ಹೆಸರಲ್ಲ, ಇದು ಸ್ವಾತಂತ್ರ್ಯ ಸಂಗ್ರಾಮವಾಗಿ ನಿರ್ಣಯವೇ ಆಗ್ತಾ ಇತ್ತು.
2: ಈಗಾಗಲೇ ನಡೆದಂತಹ ಎಲ್ಲ ಹೋರಾಟಗಳ ಫಲಶ್ರುತಿಯಾಗಿ ಈ ಹೋರಾಟ ಕಿರೀಟಪ್ರಾಯವಾಗಿರುತ್ತಿತ್ತು. ಅಲ್ಲಿಗೆ ಬ್ರಿಟಿಷರ ಆಡಳಿತ, ಕಂಪನಿಯ ಆಡಳಿತ ನಿಂತು ಹೋಗುತ್ತಿತ್ತು. ಆದರೆ ಅದರ ಬದಲಿಗೆ ಕೇವಲ ಒಂದು ತಾತ್ಕಾಲಿಕವಾದ ಫಲ ಮಾತ್ರ ನಮಗೆ ಸಿಕ್ಕಿತಷ್ಟೇ.
0: ಆದರೂ ಸ್ವಾಭಿಮಾನ ಕೆರಳಿದೆ, ಭಾರತೀಯರಲ್ಲಿ ಕೆಚ್ಚು ಉಂಟು ಅಂತ ಗೊತ್ತಾಗಿದೆ.
2: ಖಂಡಿತ.
0: ಆದ್ದರಿಂದ ವಿದ್ಯುಕ್ತವಾದಂತಹ ಒಂದು ನಾಯಕತ್ವ ಅದು ತಮ್ಮ ಮುಖಾಂತರ ಆಗಬೇಕು. ದೆಹಲಿಯ ರತ್ನ ಸಿಂಹಾಸನದಲ್ಲಿ ತಮಗೆ ಕಿರೀಟ ಧಾರಣೆಯನ್ನು ಮಾಡಿ ತಮ್ಮನ್ನೇ ಸ್ವತಂತ್ರ ಭಾರತದ ಮಹಾನಾಯಕ ಅಥವಾ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತೇವೆ ನಾವು.
2: ನೀವೆಲ್ಲ ಜೊತೆಗಿದ್ದೀರಿ ಅಂತ ಆದ್ರೆ ಈ ಹೋರಾಟದಲ್ಲಿ ಮುಂದುವರಿಯುವುದಕ್ಕೆ ನಾನು ಕೂಡ ತುಂಬಾ ಇಷ್ಟಪಡ್ತಾ ಇದ್ದೆ.
0: ನಿಮ್ಮ ಮಾರ್ಗದರ್ಶನ ಇದ್ರೆ ಸಾಕು, ಕೆಲಸ ಮಾಡುವುದಕ್ಕೆ ನಾವಿದ್ದೇವೆ.
2: ದೇವರ ಕರುಣೆಯೂ ನಮ್ಮ ಬೆನ್ನಿಗಿರಲಿ.
0: ಸರಿ.
3: ಅತಿಕ್ರಮಿಸಿ ದೇಶ ನಾಯಕರ ಸೆರೆಗಿಕ್ಕಿ ಕುಟಿಲ ದಯನೀತಿಯನ್ನು ಮೆರೆಯ ಏನು
4: ನಮ್ಮ ಸೈನ್ಯದ ದಬ್ಬಾಳಿಕೆಯಿಂದ ಒಡೆದು ಆಳುವ ನೀತಿಯಿಂದ ಈ ಭಾರತ ದೇಶವನ್ನು ಆಕ್ರಮಿಸಿಕೊಂಡು ನಮ್ಮ ಆಧಿಪತ್ಯವನ್ನು ನಾವು ಮೆರೆಯುತ್ತಾ ಇದ್ದೆವು. ಏನೋ ಕೆಲವೆಲ್ಲ ಸಂಘಟನೆಗಳು ಸೇರಿಕೊಂಡು ನಮ್ಮ ಆಧಿಪತ್ಯಕ್ಕೆ ಸಂಚಕಾರವನ್ನು ತಂದಿದೆ. ನಮ್ಮ ಅಳಿವುಳಿವಿನ ಪ್ರಶ್ನೆ ಇದು. ಇಂತಹ ವಿದ್ಯಮಾನಗಳನ್ನು ನಾವು ಮೊಳಕೆಯಲ್ಲಿ ಚಿವುಟಿ ಹಾಕಬೇಕು, ನಮ್ಮದಾದಂತಹ ಹಿತಾಸಕ್ತಿಗಳನ್ನು ಮೆರೆಯಬೇಕು. ನಮಗೆ ಮುಖ್ಯ ಯಾವುದು? ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ, ನಮಗೆ ನಮ್ಮ ಹಿತಾಸಕ್ತಿಯೇ ಮುಖ್ಯ. ಅದಕ್ಕಾಗಿ ಈ ಭಾರತೀಯರನ್ನು ಬಗ್ಗುಬಡಿದು ಅವರ ಅಧಿಪತಿ ಎಂದೆನಿಸಿಕೊಂಡಂತಹ ಬಹದ್ದೂರ್ ಶಾನನ್ನೇ ನಾವು ಮೂಲೋತ್ಪಾಟನ ಮಾಡಿದರೆ ನಮ್ಮ ಉದ್ದೇಶ ಸಫಲ ಆಗ್ತದೆ. ಅದಕ್ಕಾಗಿ ಬಹದ್ದೂರ್ ಶಾನ್ ಹತ್ರ ಗಮನಿಸ್ತಾ ಇದ್ದೇನೆ. ಎಲಾ ಎಲಾ
2: ಏರಲ
4: ಎಲಾ ಬಹದ್ದೂರ್ ಶಾನೆ
2: ಏರಲ ಕೆಂಪು ಮೂತಿಯವನೇ,
4: ಈ ಇಳಿ ವಯಸ್ಸಿನಲ್ಲಿ ನಿನಗೆ ಚಕ್ರಾಧಿಪತ್ಯ ಬೇಕೇನೋ?
2: ಇದೆಲ್ಲ ನಾವು ಕೇಳಿ ಪಡೆದದ್ದಲ್ಲ, ತಾನಾಗಿ ಒದಗಿ ಬಂದದ್ದು.
4: ಈ ಯುವಕರನ್ನೆಲ್ಲ ನಂಬಿಕೊಂಡು ನೀನು ಚಕ್ರಾಧಿಪತಿ ಅಂತ ಹೇಳಿಸಿಕೊಳ್ತೀಯ ಇದೆಯಲ್ಲ, ಇದು ನಿನಗೆ ದಕ್ಕದೆ ಅಂತ ತಿಳಿದೀಯ?
2: ದಕ್ಕಿಸಿಕೊಂಡೇವು.
4: ಸಾಧ್ಯವೋ? ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳೇನು, ಮತ್ತು ಗುಂಡುಗಳೇನು, ಇವೆಲ್ಲವುಗಳ ಮುಂದೆ ನಿಮ್ಮ ಬಲ ನಿಲ್ಲದು. ಆದ್ದರಿಂದ ಎಚ್ಚರಿಸ್ತಾ ಇದ್ದೇನೆ,
2: ನಮ್ಮಲ್ಲಿರುವಂತಹ ಯುವಕರನ್ನು ನಾವು ಮುಂದಿನ ತಲೆಮಾರಿನ ನಾಯಕರನ್ನಾಗಿ ಸೃಷ್ಟಿ ಮಾಡುತ್ತೇವೆ. ನಿಮ್ಮಲ್ಲಿ ನಮ್ಮ ಯಾರು ಡಾಲ್ ಹೌಸಿಯ ಏನೊಂದು ಕಾಯ್ದೆಯನ್ನಿಲ್ಲಿ ತರುವುದಕ್ಕೆ ಹೊರಟ? ನಿಮ್ಮ ನಾಡಿನಲ್ಲಿ ಮಾಡಿ ಕಾಯ್ದೆಯನ್ನು. ಈ ನಾಡಿನಲ್ಲಿ ಹುಟ್ಟಿಕೊಂಡಂತಹ ರಾಜರು ನಾವು ಸಂತತಿಯನ್ನು ಹೊಂದಿಲ್ಲವಾದರೆ ಆಡಳಿತವನ್ನು ಕಂಪನಿಗೆ ವಹಿಸಿಕೊಡಬೇಕು. ಎಂತಹ ಸಂಬಂಧ
4: ಅದು? ನಮ್ಮ
2: ಯಾರಾದರೂ ಒಪ್ಪುವುದಕ್ಕೆ ಸಾಧ್ಯ ಉಂಟೆ? ಇಂಥದ್ದನ್ನು ನಡೆಸುವುದಕ್ಕೆ ನಾವು ಬಿಡುವವರಲ್ಲ. ಹೊಸ ಹೊಸ ಹೊಂತಕಾರಿಗಳನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡಿಯೇ
4: ಸಿದ್ಧ. ಪಟ್ಟದಿಂದ ಇಳಿಯತಿಯಲ್ಲ, ಇಳಿಸಬೇಕು.
2: ನೋಡೋಣ ನೋಡು.

0: ಮಾನವನಲ್ಲಿ ಮಾಧವನನ್ನು ಕಾಣಬೇಕಾದಂತಹ ಪ್ರವೃತ್ತಿ ನಮ್ಮಲ್ಲಿ ಬರಬೇಕು. ಒಬ್ಬನನ್ನು ಮತ್ತೊಬ್ಬ ಗೌರವಿಸುವಂತಹದ್ದು, ಒಬ್ಬ ಮನುಷ್ಯನಿಗೆ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡುವಲ್ಲಿ ಯಾವತ್ತೂ ಸಂಕುಚಿತ ಮನೋಭಾವ ಇರಬಾರದು. ಇದನ್ನು ಆರಂಭದಿಂದಲೂ ಹೇಳಿಕೊಂಡು ಬಂದವ ನಾನು. ಮೋಹನದಾಸ ಕರಮಚಂದ ಗಾಂಧಿ ಅಂತ ನನ್ನನ್ನು ಕರೆಯುತ್ತಾರೆ. ನಮ್ಮ ತಂದೆಯವರು ನನ್ನ ತಾಯಿಯವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಅಂತ. ಆದ್ದರಿಂದ ಆರಂಭದಲ್ಲೇ ನನ್ನ ತಾಯಿ ನನಗೆ ಹೇಳಿದ್ದೇನು, ಶ್ರವಣಕುಮಾರನ ಕಥೆಯನ್ನು, ಸತ್ಯ ಹರಿಶ್ಚಂದ್ರನ ಕಥೆಯನ್ನು. ಅವರ ಬದುಕಿನ ಧ್ಯೇಯ, ಅವರ ತತ್ವ ಅದು ನನ್ನ ಬದುಕಿಗೂ ಬರಲಿ ಅಂತ ಅವರು ಹೇಳಿರಬೇಕು. ನನ್ನ ತಂದೆ ತಾಯಿಯವರು ನಾನು ಹಾಗೆ ನಡ್ಕೊಂಡು ಬಂದವ. ಹಾಗಂತ ಮನುಷ್ಯ ಸಾಧಕನಾಗಬೇಕು, ಏನಾದರೂ ಸಾಧಿಸಬೇಕು ಎನ್ನುವ ಕನಸುಳ್ಳದ್ರಿಂದಲೇ ನಾನು ಇಂಗ್ಲೆಂಡಿಗೆ ಹೋದೆ. ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದೆ. ಮರಳಿ ಭಾರತಕ್ಕೆ ನಾನು ಬಂದೆ. ಆದರೂ ಸಾಮಾಜಿಕವಾದಂತಹ ಈ ಭೇದ ಭಾವವನ್ನು ಕಂಡು ನನ್ನ ಮನಸ್ಸು ರೋಸಿ ಹೋಯಿತು. ಯಾವುದೋ ಕಾರಣಕ್ಕೆ ದಕ್ಷಿಣ ಆಫ್ರಿಕಕ್ಕೆ ನಾನು ಹೋಗಬೇಕಾಯಿತು. ಸುಮಾರು 20 ವರ್ಷ ನಾನು ಅಲ್ಲಿದ್ದೆ. ಆದರೆ ಆಫ್ರಿಕಾದಲ್ಲಿರುವಂತಹ ಕರಿಯರನ್ನು ಬ್ರಿಟಿಷರು ಬಿಳಿಯರು ನಡೆಸಿಕೊಳ್ಳುವಂತಹ ರೀತಿಯನ್ನು ಕಂಡಾಗ ನನಗೆ ಬಹಳಷ್ಟು ಕೆಡುಕುಂಟಾಯಿತು. ಭಾರತೀಯ ವಲಸೆಗಾರರು ಅಲ್ಲಿದ್ದರು, ಅವರ ಕರಿಯತನವನ್ನೂ ಕೂಡ ಹೀಗಳೆಯುವುದಕ್ಕೆ ತೊಡಗಿದರು ಬ್ರಿಟಿಷರು. ಅದನ್ನು ವಿರೋಧಿಸಿದಾಗ ಬ್ರಿಟಿಷರಿಂದ ಬಳುವಳಿಯಾಗಿ ನನಗೆ ಸಿಕ್ಕಿದ್ದೇನು? ಸೆರೆಮನೆವಾಸ, ಅವರ ಬೂಟುಗಾಲಿನ ತುಳಿತ, ರೈಲಿನಲ್ಲಿ ಹೋದಾಗ ಅಲ್ಲಿಂದ ಎಳೆದು ಹಾಕಿ ಶಿಕ್ಷೆ ಇತ್ಯಾದಿಗಳನ್ನೆಲ್ಲ ನಾನು ಅನುಭವಿಸಿದೆ. ಆದರೆ ನನ್ನ ಹೋರಾಟವನ್ನು ನಾನು ಬಿಡಲಿಲ್ಲ. ಪತ್ರಿಕೆ ಪ್ರಾರಂಭ ಮಾಡಿದೆ, ಕರಿಯರ ಧ್ವನಿಯಾಗಿ ನಾನು ಹೋರಾಟವನ್ನು ಮಾಡಿದೆ. ಕೊನೆಗೆ ಅಲ್ಲಿರುವಂತಹ ಭಾರತೀಯರಾಗಲಿ ಅಥವಾ ಅಲ್ಲಿರುವಂತಹ ಆಫ್ರಿಕಾದ ಆ ಜನರಾಗಲಿ ಒಂದು ರೀತಿಯ ಸ್ವಾತಂತ್ರ್ಯದ ಉಸಿರನ್ನು ಬಿಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟೆ. ಸಾಮಾಜಿಕವಾಗಿರುವಂತಹ ಅಸಮತೋಲನವನ್ನು ನಿವಾರಿಸಿದೆ ಎನ್ನುವಂತಹ ಸಂತೋಷ ನನಗಾದಾಗ ಮರಳಿ ಭಾರತ ನನ್ನನ್ನು ಕರೆಯಿತು. ಹುಟ್ಟುನಾಡಿನ ಪರಿಸ್ಥಿತಿಯನ್ನು ನಾನು ಇಲ್ಲಿ ಬಂದು ನೋಡಿದಾಗ ಇಲ್ಲಿಯೂ ಪರಿಸ್ಥಿತಿ ಬೇರೆ ಇರಲಿಲ್ಲ. ಶತಮಾನಗಳಿಂದ ತುಳಿತಕ್ಕೊಳಗಾದಂತಹ ಭಾರತೀಯರನ್ನು ಒಗ್ಗೂಡಿಸಬೇಕಾದಂಥ ಅನಿವಾರ್ಯತೆ ಬಂತು. ಸೂರ್ಯಮುಳುಗದ ಸಾಮ್ರಾಜ್ಯದ ಅಧಿಪತಿಗಳು ಅಂತ ಹೇಳಿಕೊಂಡಿರುವಂತಹ ಬ್ರಿಟಿಷರು ಇಲ್ಲಿ ಪೂರ್ಣವಾಗಿ ತಳವೂರಿದ್ದಾರೆ. ಕೇವಲ ವ್ಯಾಪಾರಕ್ಕಾಗಿ ಬಂದವರು. ಅವರು ವ್ಯಾಪಾರ ಮಾಡಿದ್ದಲ್ಲ, ನಮ್ಮತನವನ್ನೇ ಅವರು ಕ್ರಯಿಸಿದ್ದು, ವಿಕ್ರಯಿಸಿದ್ದು. ಇಲ್ಲಿರುವಂತಹ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಕೊಂಡು ಹೋಗುವುದು, ಅಲ್ಲಿ ಕೈಗಾರಿಕೆಯಲ್ಲಿ ಸಿದ್ಧ ವಸ್ತುಗಳನ್ನು ಸಿದ್ಧಪಡಿಸುವುದು, ಮರಳಿ ಇಲ್ಲಿ ಬಂದು ಮಾರುವುದು, ನಮ್ಮಲ್ಲಿ ಏನು ಬೆಳೆಯುತ್ತದೆ ಅದಕ್ಕೆಲ್ಲ ಕರವನ್ನು ವಿಧಿಸುವುದು, ಕರ ನಿರಾಕರಣೆಗೆ ಯಾರು ಪ್ರಯತ್ನಿಸ್ತಾರೆ ಅವರೆಲ್ಲ ಸೆರೆಮನೆಗೆ ತಳ್ಳುವುದು. ಇಂತಹ ಸ್ಥಿತಿಯನ್ನು ಬಹಳಷ್ಟು ಕಾಲಗಳಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸಾಮಾಜಿಕವಾದಂತಹ ಅಸಮತೋಲನವನ್ನು ನಿವಾರಿಸಬೇಕು, ಭಾರತೀಯರ ಭವಣೆಯನ್ನು ನಿವಾರಿಸಬೇಕು, ಇದು ನಾನು ಸಂಕಲ್ಪ ಮಾಡಿಕೊಂಡದ್ದು. ಆದರೆ ಇದಕ್ಕೆ ಮಾರ್ಗ ಯಾವುದು? ಅಹಿಂಸಾ ಮಾರ್ಗವೇ ಒಳ್ಳೆಯದು. ಸ್ವಲ್ಪ ತಡ ಆದೀತು ಇಷ್ಟಾರ್ಥ ಈಡೇರುವಾಗ, ಆದರೂ ಅಹಿಂಸೆಯ ದಾರಿಯಲ್ಲಿ, ಸತ್ಯ ತ್ಯಾಗದ ದಾರಿಯಲ್ಲಿ ನಡೆದರೆ ನಮ್ಮ ಲಕ್ಷ್ಯವನ್ನು ಮುಟ್ಟಬಹುದು ಅಂತ ನಾನು ಪ್ರಯತ್ನಪಟ್ಟೆ. ಆದರೆ ಅನೇಕರಿಗೆ ಅದು ಸರಿ ಬರಲಿಲ್ಲ. ಕೆಲವರು ಯುವಕರಿದ್ದಾರೆ ನಮ್ಮಲ್ಲಿ, ಸ್ವಲ್ಪ ಬಿಸಿ ರಕ್ತದವರು, ಹಾಗಾಗಿ ಅವರಿಗೆ ಹೋರಾಟ ಮಾಡಬೇಕು, ಆ ಮೂಲಕ ಬ್ರಿಟಿಷರನ್ನು ಓಡಿಸಬೇಕು ಅಂತ ಆಗುವುದು. ಏನೇ ಇರಲಿ, ಎಲ್ಲ ಕೂತುಕೊಂಡು ನಾವು ಮಾತಾಡೋಣ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ರಾಷ್ಟ್ರೀಯವಾದಂಥ ಒಂದು ಸಂಘಟನೆ ಬೇಕಲ್ಲ, ಅದಕ್ಕೆ ರಾಷ್ಟ್ರೀಯವಾದಂಥ ಒಂದು ಪಕ್ಷದ ಸ್ಥಾಪನೆಯೂ ಆಗಿದೆ. ನಾನು ಅಧ್ಯಕ್ಷನಾಗುವುದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಆದರೆ ಯಾರು ಸಲಹೆ ಸೂಚನೆಗಳನ್ನು ಕೇಳುತ್ತಾರೆ ಅವರಿಗೆ ಕೊಡುವುದಕ್ಕೆ ಗಾಂಧೀಜಿ ಯಾವತ್ತೂ ಸಿದ್ಧನೇ ಇದ್ದಾನೆ. ಈಗ ಆ ಪಕ್ಷಕ್ಕೆ ಒಂದು ಚುನಾವಣೆಯೂ ನಡೆಯಿತು. ಸಾಮಾನ್ಯವಾಗಿ ನಮ್ಮ ದೃಷ್ಟಿಕೋನಕ್ಕೆ ಸರಿಯಾಗಿರುವವರು ಪಟ್ಟಾಭಿರಾಮ ಅಂತ ತಿಳ್ಕೊಂಡು ಅವರನ್ನು ಸ್ಪರ್ಧಾಳುಗಳಾಗಿ ನಾನು ನೇಮಿಸಿದ್ದು, ನನ್ನದೇ ಸೂಚನೆ ಅದು. ಆದರೆ ಆ ಕಡೆಯಿಂದ ಹೊಂತಕಾರಿ ಯುವಕ ಬಂದಿದ್ದಾನಲ್ಲ, 32ರ ಹರೆಯದ ಸುಭಾಷ್ ಚಂದ್ರ ಬೋಸ್, ಒಳ್ಳೆಯ ಹುಡುಗ, ಅವನಿಗೂ ಅಧ್ಯಕ್ಷನಾಗಬೇಕು ಅಂತ ಆಯಿತು. ಚುನಾವಣೆ ಆಯಿತು, ಅವನೇ ಗೆದ್ದು ಬಂದಿದ್ದಾನೆ. ಆದರೆ ಯುವಕರ ದಾರಿ ಬದಲಿಸುವುದಷ್ಟು ಕಷ್ಟ ಅಲ್ಲ. ಅವರು ಹೋದ ದಾರಿ ತಪ್ಪು ಅಂತ ತಿಳುವಳಿಕೆ ಕೊಟ್ಟರೆ, ನಮ್ಮ ದಾರಿಗೆ ಬಂದರೆ ನಾವು ಮಾಡುವ ಕೆಲಸವನ್ನು ಅವರು ಮಾಡುವುದಿಲ್ವಾ? ಅದಕ್ಕೆ ಬೇಕಾಗಿ ಸುಭಾಷ್ರನ್ನು ಕರೆದಿದ್ದೇನೆ, ಎರಡು ಮಾತುಗಳನ್ನು ಅವನಿಗೆ ಹೇಳಬೇಕು. ಸುಭಾಷ್
1: ಬಾಪೂಜಿ,
0: ಅಭಿನಂದನೆಗಳು ನಿನಗೆ.
1: ನಮಸ್ಕಾರಗಳು.
0: ಸ್ವತಂತ್ರ ಪಕ್ಷ ನಮ್ಮದು.

0: ಭಾರತೀಯ ರಾಷ್ಟ್ರೀಯ ಪಕ್ಷ, ಅದರ ಹೊಸ ಅಧ್ಯಕ್ಷ ಆಗಿದ್ದಿ,
1: ತಮ್ಮಂಥವರ ಆಶೀರ್ವಾದ.
0: ನಿನ್ನಿಂದ ಅನೇಕ ಕೆಲಸಗಳು ಮುಂದೆ ಆಗಬೇಕು. ಅದಾಗಬೇಕು ಅಂತ ಇದ್ರೆ ನೀವೆಲ್ಲ ಯುವಕರು ಹೇಳ್ತೀರಲ್ಲ ಹೋರಾಟದ ಮಾರ್ಗ.
1: ಹೌದು,
0: ಹೋರಾಟ ಹೌದು, ಆದ್ರೆ ಶಸ್ತ್ರ ಹಿಡಿದ ಹೋರಾಟ ಅಲ್ಲ.
1: ಮತ್ತಿನ್ನೇನು?
0: ಸತ್ಯ, ಶಾಂತಿ, ತ್ಯಾಗ, ಅಹಿಂಸೆ ಇತ್ಯಾದಿಗಳಿಂದ ಮಾಡುವಂತಹ ಹೋರಾಟ, ಅದರ ಫಲ ಅದು ಬಹುಕಾಲೀನವಾದಂತಹ ಫಲ. ಹಾಗಾಗಿ ಬ್ರಿಟಿಷರನ್ನು ನಾವು ಓಡಿಸಬೇಕು. ಹೌದು, ಆದ್ರೆ ತಕ್ಷಣ ಓಡಿಸ್ತೇವೆ ಅನ್ನುವಂತಹ ಭ್ರಮೆ ನಿನಗೆ ಬೇಡ. ಸ್ವಲ್ಪ ಕಾಯೋಣ, ಅಸಹಕಾರ ಚಳವಳಿಯನ್ನು ಮಾಡೋಣ, ಬೇಕಿದ್ರೆ ಉಪವಾಸ ಮಾಡೋಣ, ಸತ್ಯಾಗ್ರಹ ಮಾಡೋಣ, ನಮ್ಮವರೆಲ್ಲ ಒಟ್ಟು ಮಾಡಿ ಹಿಂಸೆ ಕೊಡದೆ ನಮಗೆ ಬಗ್ಗೆ ಅವರು ಹೋಗುವಂತಹ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಆಗುದಿಲ್ವ ನಿನಗೆ?
1: ನಿಮ್ಮ ಹಿರಿತನಕ್ಕೆ ಮತ್ತೊಮ್ಮೆ ನಮಿಸ್ತೇನೆ. ಮಾತ್ರವಲ್ಲ, ನಮ್ಮ ಹಿರಿಯ ನಾಯಕರು ನೀವು. ನಾವು ಯಾವ ಸ್ಥಾನವನ್ನು ಏರಿದ್ರು ಅದಕ್ಕಿಂತ ಎತ್ತರದ ಸ್ಥಾನದಲ್ಲಿ ಭಾರತದಲ್ಲಿರುವವರು ನೀವು.
0: ಓಹೋ,
1: ಇದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಈ ವಿಷಯದ ಬಗ್ಗೆ ಮಾತ್ರ ನನ್ನ ಅಭಿಪ್ರಾಯ ಭೇದವಿದೆ.
0: ಓಹೋ,
1: ಅದು ಹೀಗಿದೆ.
0: ಏನಪ್ಪ?

0: ಸುಭಾಷ್, ನೀವೇನೋ ಒಂದು ಸಲಹೆಯನ್ನು ಹೇಳುತ್ತಿದ್ದೀರಿ. ಶಾಂತಿಯೇ ನಮಗೆ ಪ್ರಧಾನವಾದ ಮಾರ್ಗ.
1: ಹೌದು.
0: ಆ ಮೂಲಕವೇ ವಿಶೇಷವಾದ ಚಳವಳಿಯನ್ನೇ ಮಾಡಿ, ಹೋರಾಟವನ್ನೇ ಮಾಡಿ ಆಂಗ್ಲರನ್ನು ಇಲ್ಲಿಂದ ಹೊರದಬ್ಬಬೇಕು.
1: ಹೌದು.
0: ಬಹಳಷ್ಟು ಸಮಯ ಹಿಡಿದೀತು. ಅವಸರ ಮಾಡಬಾರದು. ಅವಸರ ಮಾಡಬಾರದು ಎನ್ನುವುದು ಸರಿಯೇ. ಆದರೆ ಈ ಶಾಂತಿಯ ರೂಪದಲ್ಲಿ ನಾವು ಮುನ್ನಡೆಯುವುದು ನನ್ನ ಮನಸ್ಸಿಗೆ ಒಗ್ಗುವುದಿಲ್ಲ.
1: ಶಾಂತಿಗೆ ಸಹಮತ ಇಲ್ಲ ನಿನ್ನದು? ಯಾಕೆ?
0: ಯಾಕಂದ್ರೆ ಅವರಲ್ಲಿ ಶಾಂತಿ ಅಲ್ಲ ಅಂತ ಅಷ್ಟೇ.
1: ಓಹೋ.
0: ಶಾಂತಿ ಎನ್ನುವಂತಹ ಬೀಜ ಮಂತ್ರ ಒಳ್ಳೆಯದಲ್ಲ ಅಂತಲ್ಲ,
1: ಅದರ ಪ್ರಯೋಗ ಅಸ್ಥಾನದಲ್ಲಿ ಆಗುತ್ತದೆ.
0: ಹೌದು. ಅಪಾತ್ರದಲ್ಲಿ ನಾವು ಅಂಥದ್ದನ್ನು ಉಪಯೋಗಿಸಬಾರದು. ಹೂವನ್ನು ಹಿಡಿದ ಹಾಗೆ ಹಾವನ್ನು ಹಿಡಿಯಬಹುದೇ?
1: ಅದಿಲ್ಲ.
0: ಕಲ್ಲನ್ನು ಹಿಡಿಯುವಾಗ ನಮ್ಮ ಕೈಯಲ್ಲಿ ಎಷ್ಟು ಕಾಠಿಣ್ಯ ಬೇಕೋ ಅಷ್ಟೇ ಕಾಠಿಣ್ಯವನ್ನು ಹತ್ತಿಯಲ್ಲಿ ನಾವು ಉಪಯೋಗಿಸುವುದಲ್ಲ.
1: ಅಲ್ಲ ಅಲ್ಲ.
0: ಹತ್ತಿ

0: ಎಷ್ಟು ಹಕ್ಕುಂಟು, ಅವನನ್ನು ಪ್ರತಿಭಟಿಸುವುದಕ್ಕೆ ಸರಿದಾರಿಯಲ್ಲಿದ್ದಂತಹ ನಮಗಷ್ಟು ಹಕ್ಕಿಲ್ಲವೆ. ಆದ್ದರಿಂದ ಅವ ಕ್ರಾಂತಿಯನ್ನು ಬಯಸ್ತಾನೆ ಅಥವಾ ಮೋಸ ವಂಚನೆ ಮಾಡ್ತಾನೆ ಅಂತಾದರೆ ಕ್ರಾಂತಿಯ ಹಾದಿಯಿಂದಲೇ ಗೆಲ್ಲಬೇಕು. ಅಂಥವರಲ್ಲೆಲ್ಲ ಶಾಂತಿ ಅಲ್ಲ. ಅದಕ್ಕಾಗಿ ಆಂಗ್ಲರನ್ನು ಇಲ್ಲಿಂದ ಹೊರದಬ್ಬಬೇಕು ಅಂತಾದರೆ ನಮ್ಮ ಈ ಭಾರತೀಯರಿಗೆ ಇಂದು ಒದಗಿ ಬಂದಿರುವಂತಹ ಜೀತ ಪದ್ಧತಿ ಎನ್ನುವುದು ನಾಶವಾಗಬೇಕು ಅಂತಾದರೆ ಅದಕ್ಕಿರುವ ಹಾದಿ ಏನು?
1: ಏನು?
0: ಕ್ರಾಂತಿಯೇ ಸರಿಯಾದ ಹಾದಿ ಅಂತ ಹೇಳುವವ ನಾನು.
1: ಓಹೋ,
0: ನೀವು ಹಿರಿಯರು ಸಲಹೆ ಸೂಚನೆ ಕೊಡ್ಲಿಕ್ಕಿದ್ದವರು. ಹೌದು, ನಿಮ್ಮ ಪ್ರಯತ್ನದ ಹಾದಿ ಸಾಧುವಲ್ಲ ಅಂತ ಹೇಳುವುದು. ಈ ರೂಪದಲ್ಲೇ ಗೆದ್ದರೆ ತಪ್ಪೇನು?
1: ನೋಡಪ್ಪ,
0: ಹೊಡೆದವನಿಗೆ ಹೊಡೆಯಬೇಕು, ಎದುರಿಸಿದವನನ್ನು ಎದುರಿಸಬೇಕು. ಅವನ ಮೈ ಕೈ ಕಾಲುಗಳಲ್ಲಿ ಎಷ್ಟು ಶಕ್ತಿ ಉಂಟೋ ನಮಗೂ ದೇವರಂತಹ ಶಕ್ತಿಯನ್ನು ಕೊಟ್ಟಿದ್ದಾನಲ್ವ. ಅವರಿಗೆ ಮೋಸ ವಂಚನೆ ಮಾಡುವುದಕ್ಕಿರಬಹುದು, ನಾವು ನೇರ ದಾರಿಯ ಹೋರಾಟವನ್ನು ಮಾಡಿ ಕಣ್ಣಿಗೆ ಕಣ್ಣು ಕೊಟ್ಟು ಅಥವಾ ಮುಖಕ್ಕೆ ಮುಖ ಕೊಟ್ಟು ಹೋರಾಟವನ್ನು ಮಾಡಬೇಕು, ಆ ಮೂಲಕ ಗೆಲುವನ್ನು ಸಂಪಾದಿಸಬೇಕು.
1: ಈಗ ಅಹಿಂಸಾ ಮಾರ್ಗ ಅಂತ ಹೇಳಿದರೆ ನೀನು ಹೇಳುವಾಗೆ ಅದು ದುರ್ಬಲ

0: ಅವರು ಛೂ ಬಿಡುವುದಲ್ವಾ?
1: ಹೌದು.
0: ಹಾಗಾಗಿ ಅದೆಲ್ಲ ಆಗುವುದು ಬೇಡ ಅಂತ ಹೇಳುವುದಕ್ಕೆ ಬೇಕಾಗಿ ಈ ಮಾತನ್ನು ನಾನು ಹೇಳಿದೆ. ಈಗ ನೀನು ಭಿನ್ನ ಮತವನ್ನು ಇಲ್ಲಿ ವ್ಯಕ್ತಪಡಿಸ್ತಿ ಅಂತ ಆದರೆ, ಈಗ ಹೇಗೂ ರಾಷ್ಟ್ರೀಯ ಪಕ್ಷವೊಂದರ ಅಧ್ಯಕ್ಷ ನೀನಾಗಿದ್ದಿ,
1: ಹೌದು,
0: ಇದು ನಿನ್ನೊಬ್ಬನ ಮತವನ್ನು ಮಾತ್ರ ಪ್ರಯೋಗ ಮಾಡಲಿಕ್ಕೆ ಆಗುವುದಿಲ್ಲ ಇಲ್ಲಿ, ಉಳಿದವರ ಕುರಿತಾಗಿ ನೀನು ಯೋಚಿಸಬೇಕು. ಆಗ ಏನಾಗ್ತದೆ, ಪಕ್ಷದ ಶಿಸ್ತಿಗೆ ಭಂಗ ಬರುತ್ತದೆ. ಆಗ ಅಧ್ಯಕ್ಷ ಅಂತ ನೋಡುವುದಿಲ್ಲ, ಹೊರಗೆ ಹಾಕ್ತಾರೆ. ಆಗ ನೀನು ಒಬ್ಬನೇ ಆಗ್ತಿ, ಅದು ಆಗುವುದು ಬೇಡ ಅಂತ ನಿನ್ನನ್ನು ನಾನು ಹೇಳ್ತಾ ಇರೋದು. ತಡೆಯುವುದು ಖಂಡಿತ ಅಲ್ಲ
1: ಸ್ವಾಮಿ. ಕ್ರಾಂತಿಯ ಹಾದಿಯಲ್ಲಿ ಮುನ್ನಡೆದು,
0: ಹೌದು,
1: ವೀರ ವೃತ್ತಿಯಿಂದ ಬದುಕಿ, ಮತ್ತೆ ಬಂಧನವೋ ಶಿಕ್ಷೆಯೋ ನೋವೋ ಕೊನೆಗೆ ಸಾವು, ಏನು ಬಂದರೂ ಈ ಹಾದಿಯಲ್ಲಿ ಹೋಗಬೇಕು ಅಂತ ಹೇಳುವವ ನಾನು.

0: ಕಟ್ಟಿಕೊಳ್ಳಬೇಕಾಗ್ತದೆ. ನಾನು ಗೋಪಾಲಕೃಷ್ಣ ಗೋಖಲೆಯವರ ಶಿಷ್ಯ, ಅವರು ನನಗೆ ರಾಜಕೀಯ ಗುರುಗಳು. ಈ ರೀತಿಯ ತೀವ್ರಗಾಮಿ ಪ್ರವೃತ್ತಿ ನನ್ನದಲ್ಲ. ಹಾಗಾಗಿ ನೀನು ಏನು ಹೇಳಿದ್ದಿ ಅದಕ್ಕೆ ನನ್ನ ಸಹಮತ ಇಲ್ಲ.
1: ನೀವು ಯಾರನ್ನು ಆದರ್ಶ ಪುರುಷರು

0: ಎಷ್ಟನ್ನು ಮಾಡಬೇಕು?
1: ನಿನ್ನ ನ್ಯಾಯ ಅನ್ಯಾಯವನ್ನು ವಿಮರ್ಶಿಸುವುದಕ್ಕೆ ಇನ್ನೂ ಕಾಲಾವಕಾಶ ಬೇಕಾಗುತ್ತದೆ ನನಗೆ.
0: ಆ ಪ್ರಶ್ನೆಯೇ ಇಲ್ಲ. 4 ತಿಂಗಳಲ್ಲಿ ಅದನ್ನು ಯೋಚಿಸುವುದಕ್ಕೆ ಅವಕಾಶ ಇರಲಿಲ್ಲ. ಏನೋ ದುರುದ್ದೇಶ ಇರಬಹುದು ಅಷ್ಟೇ ಹೊರತು, ಇಲ್ಲದೆ ಇದ್ರೆ ಅದಕ್ಕೊಂದು ತೀರ್ಮಾನವನ್ನು ಹೇಳಬಹುದಿತ್ತಲ್ಲ. ನಮ್ಮದ್ದಾದ ಭಾರತ ಸ್ವತಂತ್ರವಾಗಿ ಇರಬೇಕು, ಇದು ನಮ್ಮ ಜನ್ಮಭೂಮಿ, ಇದಕ್ಕೆ ಅನ್ಯರು ಅತಿಕ್ರಮಿಸಕೂಡದು ಎನ್ನುವುದೇ ನಮ್ಮ ಮನೋಧರ್ಮ. ಅದಕ್ಕಾಗಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ತಪ್ಪೇನುಂಟು?
1: ಅದೇ ನಮಗೆ ವಿರೋಧಿ ನೀತಿಯಾಗಿದೆ. ಈಗ ನಿನ್ನನ್ನು ಸೆರೆಯಲ್ಲಿ ಬಿಡುವುದಕ್ಕೆ ನಾವು ಮುಂದಾಗುವುದಿಲ್ಲ.
0: ಬಿಡುಗಡೆ ಮಾಡದೇ ಇದ್ರೆ ಇದೇ ಸೆರೆಮನೆಯಲ್ಲಿ ಅನ್ನಾಹಾರ ಸೇವಿಸದೆ ಉಪವಾಸ ಬಿದ್ದು ಸತ್ತೇನು? ಎಚ್ಚರ.
1: ಓಹೋ.

0: ಬಾಪೂಜಿ.
1: ಜವಾಹರ್,
0: ನಮ್ಮ ದೇಶದ ಪರಿಸ್ಥಿತಿ ಎಂತಹ ವಿಕೃತವಾದಂತಹ ಸ್ಥಿತಿಗೆ ಸಂದು ಹೋಯಿತು ನೋಡಿ.
1: ಹೌದು,
0: ಒಂದೆಡೆಯಲ್ಲಿ ಕ್ರಾಂತಿಕಾರಿಗಳು ಬ್ರಿಟಿಷರನ್ನು ಆಯುಧ ಬಲದ ಮೂಲಕವಾಗಿ, ಶಸ್ತ್ರ ಬಲದ ಮೂಲಕವಾಗಿ ವಿರೋಧಿಸ್ತೇವೆ ಅಂತ ಹೊರಟವರು, ಇನ್ನೊಂದೆಡೆಯಲ್ಲಿ ನಮ್ಮಂಥವರು ಸತ್ಯಾಗ್ರಹದ ಮೂಲಕವಾಗಿ, ಅಸಹಕಾರದ ಮೂಲಕವಾಗಿ,

0: ಈ ಹೋರಾಟ ಉಂಟಲ್ಲ, ಕೊನೆಗಾದರೂ ಜಯವನ್ನು ತರುತ್ತದೆ ಅಂತ ನಾವು ತಿಳ್ಕೊಂಡದ್ದು ತಪ್ಪಾಗಲಿಲ್ಲ. ಸತ್ಯಾಗ್ರಹದ ಆಂದೋಲನ ಮುಂದುವರಿತಾ ಇದ್ದ ಹಾಗೆ ಬ್ರಿಟಿಷ್ ವೈಸ್ರಾಯಿ ಅವರು ಏನೋ ಒಂದು ತೀರ್ಮಾನವನ್ನು ಮಾಡುತ್ತಾರೆ ಎನ್ನುವ ವರ್ತಮಾನವನ್ನು ನಾನು ಕೇಳಿದ್ದೇನೆ.
1: ಸೈಮನ್ನಾಯೋಗದ ವಿಚಾರವನ್ನು ನಾನು ಕೇಳಿಸಿಕೊಂಡಿದ್ದೇನೆ ಸ್ವಾಮಿ.
0: ಹೌದಲ್ಲ,
1: ಭಾರತೀಯರಿಗೆ ಅಧಿಕಾರವನ್ನು ಎಷ್ಟು ಬಿಟ್ಟುಕೊಡಬಹುದು ಎನ್ನುವುದರ ಕುರಿತಾಗಿ ಸದ್ಯ ಚಿಂತನೆಯನ್ನು ಮಾಡುತ್ತಾ ಇದ್ದಾರೆ.
0: ಎರಡನೆಯ ದುಂಡು ಮೇಜಿನ ಪರಿಷತ್ತಿಗೆ ನಾನು ಅಲ್ಲಿಗೆ ಹೋದಾಗ ಭಾರತೀಯರದ್ದಾದಂತಹ ನಿಲುವು ಏನು ಎನ್ನುವುದನ್ನು ತೋರಿಸಿದ್ದೇನೆ. ಅದು ಅವರಿಗೆ ಈಗ ಈ ತೀರ್ಮಾನಕ್ಕೆ ನಾಂದಿ ಇರಬೇಕು, ನೋಡೋಣ ಏನು ಮಾಡ್ತಾರೆ ಅಂತ.
2: ಗಾಂಧಿಯ

0: ನಿಜವಾದ ಅರ್ಥದಲ್ಲಿ ಮಹಾತ್ಮ ಗಾಂಧಿಯೇ ಆಗಿ ಹೋದ. ಸತ್ಯ, ಅಹಿಂಸೆ, ಉಪವಾಸ, ಸತ್ಯಾಗ್ರಹಗಳ ಮೂಲಕ ನಮ್ಮ ಮನವನ್ನು ಕಲಕಿದ ಹಾಗೂ ಗೆದ್ದ. ಇದಕ್ಕೆ ಸರಿಯಾಗಿಯೇ ನಮ್ಮ ಬ್ರಿಟಿಷ್ ಆಳ್ವಿಕೆಯಲ್ಲಿಯೂ ಕೆಲವು ಮನಪರಿವರ್ತನೆಗಳಾದವು. ಅದರ ಪರಿಣಾಮವಾಗಿ ಮೌಂಟ್ ಬೆಟನ್ ಎನ್ನುವ ನನ್ನನ್ನು ರಾಜ್ಯಪಾಲರನ್ನಾಗಿ ಭಾರತಕ್ಕೆ ನಿಯುಕ್ತಿಗೊಳಿಸಿದ್ದಾರೆ. ಇನ್ನು ನಾವು ವಿಳಂಬಿಸಿದ್ರಲ್ಲಿ ಸ್ಫೋಟ ಸಂಭವಿಸುತ್ತದೆ. ಇವರ ಅಭಿವ್ಯಕ್ತಿಯನ್ನು ನಾವು ತಡೆಯುವ ಹಾಗಿಲ್ಲ. ಹಾಗಾಗಿ ಗಾಂಧೀಜಿ ಮಹಾಶಯನನ್ನೇ, ನೆಹರೂ ಮೊದಲಾದವರನ್ನು ಭೇಟಿ ಮಾಡಿ ಭಾರತ ಸರ್ಕಾರದ ನಿರ್ಧಾರವನ್ನು ಇವರಿಗೆ ತಿಳಿಸುವ ಮೂಲಕ ಭಾರತವನ್ನು ಸ್ವಾತಂತ್ರ್ಯ ರಾಷ್ಟ್ರವನ್ನಾಗಿ ಘೋಷಿಸುವಂತಹ ಒಂದು ಹೊಣೆಗಾರಿಕೆ ನನಗಿದೆ. ಗಾಂಧೀಜಿಯವರೇ, ನೆಹರೂ ಈ ಕಡೆಗೆ ಬನ್ನಿ, ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಂದವನಿದ್ದೇನೆ. ನನಗೊಂದು ಮಹತ್ವವಾದಂತಹ ಹೊಣೆಗಾರಿಕೆ ಇದೆ. ಶತಮಾನಗಳಷ್ಟು ಹೋರಾಟ, ಕಾಲದ ಹೋರಾಟ ನಿಮ್ಮದಾಗಿದೆ.
1: ಹ್ಯಾಟ್ಲೆಯವರ ಆದೇಶವನ್ನು ನೀವು ತಂದದಲ್ವಾ?
0: ಅವರ ಆದೇಶವನ್ನೇ ನಾನು ತಂದವನಿದ್ದೇನೆ.
1: ಒಳ್ಳೆಯದು, ಸ್ವಾತಂತ್ರ್ಯ ಕೊಡ್ತೀರಲ್ಲ ನಮಗೆ?
0: ಖಂಡಿತ. ಆದ್ರೆ ಒಂದು ಷರತ್ತಿದೆ.
1: ಏನು?
0: ಅವಿಭಜಿತವಾದಂತಹ ಭರತಖಂಡ ಇನ್ನು ಉಳಿಯುವುದಿಲ್ಲ. ಇದು ಪಾಕಿಸ್ತಾನ ಎಂಬುದಾಗಿ ವಿಭಜಿಸಲ್ಪಡುತ್ತದೆ. ಅದಕ್ಕೆ ಆ ವರ್ಗದ ನಾಯಕರ ಬೇಡಿಕೆಯೂ ಇದೆ, ಆಗ್ರಹವೂ ಇದೆ. ಹಾಗಾಗಿ ಭಾರತ ಪಾಕಿಸ್ತಾನ ಎನ್ನುವಂತಹ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವ ಇಂದಿನಿಂದ ಬರುತ್ತದೆ. ಈ ಕಡೆಯಿಂದ ಭಾರತಕ್ಕೆ ಮಹಾನ್ ನಾಯಕರಾಗಿ ನೀವು ಒದಗಿ ಬಂದಿದ್ದೀರಿ. ಇಲ್ಲಿಯ ಸರಕಾರ, ಇಲ್ಲಿ ಆಡಳಿತವನ್ನು ನಡೆಸುವಂತಹ ಹೊಣೆಗಾರಿಕೆ ಜವಾಹರ್ ಮೊದಲಾದಂತಹ ವೀರ ಪ್ರಭೃತಿಗಳಿಗೆ ಸೇರುತ್ತದೆ.
1: ಮೌಂಟ್ ಬ್ಯಾಟನ್

ಯುನಿನಾದದಲ್ಲಿ ದೇಶಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾತಂತ್ರ್ಯ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತಾಡಕ್ಲ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡಂದು ಪ್ರಾರ್ಥಿಸ.
1: ಈ ಮಣ್ಣು ನಮ್ಮದು, ಈ ನೆಲ ನಮ್ಮ ಹೆಮ್ಮೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ತ್ಯಾಗವ ನೆನೆಯೋಣ.
2: ನರನಾಡಿಯಲ್ಲಿ ಹರಿದಾಡಿದೆ ಅಭಿಮಾನವೇ,
1: ತಾಯಿ ಭಾರತಾಂಬೆಯ ಮಡಿಲಲ್ಲಿ ಪ್ರೀತಿ ಏಕತೆ,
2: ನನ್ನ ದೇಶ
1: ದೇಶಾಭಿಮಾನವನ್ನು ಹೃದಯದಲ್ಲಿ ತುಂಬಿಕೊಳ್ಳೋಣ. ನಮ್ಮ ರಾಷ್ಟ್ರ ಧ್ವಜದ ಗೌರವವನ್ನು ಎತ್ತಿ ಹಿಡಿಯೋಣ.
2: ತಾಯಿ
1: ಸಮಸ್ತ ಕೇಳುವರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಇವರಿಂದ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉಜಿರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಕೇಳುಗರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳು ಪೂರೈಸುತ್ತಿವೆ. ಈ ದಿನ ಕೇವಲ ರಜೆಯ ದಿನವಲ್ಲ, ಅಥವಾ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚುವ ದಿನ ಮಾತ್ರವಲ್ಲ. ಇದು ನಮ್ಮ ಇತಿಹಾಸದ ಪುಟಗಳನ್ನು ಮಗದೊಮ್ಮೆ ತಿರುವಿ ಹಾಕಿ ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ಶುಭ ದಿನ. ಇಂದು ಆಕಾಶದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿರುವ ಈ ತ್ರಿವರ್ಣ ಧ್ವಜದ ಹಿಂದೆ ಲಕ್ಷಾಂತರ ದೇಶಪ್ರೇಮಿಗಳ ತ್ಯಾಗ, ಬಲಿದಾನ ಮತ್ತು ಬೆವರಿನ ಹನಿಗಳಿವೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಹಾದಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಿ ಕರೆ, ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ತ್ಯಾಗ, ಹಾಗೆಯೇ ನಮ್ಮ ಕರ್ನಾಟಕ ನೆಲದ ವೀರರಾದ ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಮೈಲಾರ ಮಹಾದೇವರಂತಹ ಮಹನೀಯರ ಹೋರಾಟಗಳನ್ನು ನಾವು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಿದೆ. 80 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಭಾರತವು ಬಾಹ್ಯಾಕಾಶ ರಂಗದಿಂದ ಹಿಡಿದು ತಂತ್ರಜ್ಞಾನದವರೆಗೆ, ಕೃಷಿಯಿಂದ ಹಿಡಿದು ಕ್ರೀಡೆಯವರೆಗೆ ಪ್ರಪಂಚವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಆದರೆ ಈ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ಅರಿಯುವುದು ಅತ್ಯಗತ್ಯ. ನೆನಪಿಡಿ, ದೇಶದ ಏಳಿಗೆ ಎಂದರೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ. ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಒಗ್ಗಟ್ಟಿನಿಂದ ಬಾಳುವುದು ಮತ್ತು ದೇಶದ ಯುವಜನಾಂಗ ತಮ್ಮ ಕೌಶಲ್ಯವನ್ನು ದೇಶದ ಪ್ರಗತಿ ಹಾಗೂ ನಾವೀನ್ಯತೆಗೆ ಬಳಸುವುದು ಇಂದಿನ ಅಗತ್ಯವಾಗಿದೆ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನೆರವಾಗುತ್ತದೆ. ಬನ್ನಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ದೇಶದ ಪ್ರಗತಿಗಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ ಎಂದು. ತ್ಯಾಗ ಬಲಿದಾನಗಳಿಂದ ಬಂದ ಈ ಸ್ವಾತಂತ್ರ್ಯವನ್ನು ಗೌರವಿಸೋಣ. ಸಮೃದ್ಧ ಹಾಗೂ ಸಶಕ್ತ ಭಾರತ ನಿರ್ಮಾಣಕ್ಕೆ ಶ್ರಮಿಸೋಣ. ಜೈ ಹಿಂದ್, ವಂದೇ ಮಾತರಂ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು.

ಕೇಸರಿ ಬಿಳಿ ಹಸಿರು ಈ ಮೂರು ಬಣ್ಣಗಳು ಬರೀ ಬಣ್ಣಗಳಲ್ಲ, ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಮಿಡಿಯುವ ಜೀವಾಳ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಲಕ್ಷಾಂತರ ವೀರ ಯೋಧರಿಗೆ, ಮಹಾತ್ಮರಿಗೆ ನಮ್ಮ ಕೋಟಿ ಕೋಟಿ ಪ್ರಣಾಮಗಳು. ಇಂದು ಆಗಸ್ಟ್ 15, ನಮ್ಮ ದೇಶದ ಹಿರಿಮೆ ಗರಿಮೆ ಮತ್ತು ತ್ಯಾಗವನ್ನು ನೆನೆಯುವ ಸುದಿನ. ಈ ಸುಸಂದರ್ಭದಲ್ಲಿ ರೇಡಿಯೋ ನಿನಾದ ನಿಮ್ಮ ಮುಂದೆ ತರುತ್ತಿದೆ ಒಂದು ವಿಶೇಷ ಕಾರ್ಯಕ್ರಮ, ದೇಶಭಕ್ತಿ ಗೀತೆಗಳ ಭಾವಸಂಗಮ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡಪ್ಪ.

0: ನಮ್ಮ ಮಣ್ಣಿನ ಸುವಾಸನೆ ನಮ್ಮ ದೇಶದ ಮೇಲಿನ ಪ್ರೀತಿ ಮತ್ತು ಹೆಮ್ಮೆಯನ್ನು ಹೆಚ್ಚಿಸುವ ಅದ್ಭುತ ದೇಶಭಕ್ತಿ ಗೀತೆಗಳ ಸರಿಮಳೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಕಾಯ್ದಿದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ತಿರುವಿ ನೋಡಿದರೆ ಪ್ರತಿಯೊಬ್ಬ ಕನ್ನಡಿಗನ ರಕ್ತದಲ್ಲೂ ದೇಶಪ್ರೇಮದ ಕಿಚ್ಚು ಸದಾ ಉರಿಯುತ್ತಲೇ ಬಂದಿದೆ. ಆ ಕಿಚ್ಚಿಗೆ ಧ್ವನಿಯಾಗುವ ಗೀತೆಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಶುಭಾರಂಭ ಮಾಡೋಣ.
1: ದಿಕ್ಕು ದಿಕ್ಕಲಿ ಭಾವ ಬಂಧನ.
0: ಶ್ರೀ ಪಂಡಿತ್ ಕಲ್ಲಿನಾಥ್ ಕವಿ ಗವಾಯಿ ಅವರ ಭಾವಪೂರ್ಣ ಸಾಲುಗಳಲ್ಲಿ ದೇವೇಂದ್ರ ಕುಮಾರ್ ಪಟ್ಟಾರ್ ಹಾಗೂ ಸದಾಶಿವ ಪಾಟೀಲ್ ಅವರ ಸಂಗೀತ ನಿರ್ದೇಶನದಲ್ಲಿ ರೂಪುಗೊಂಡ ಭಾರತಾಂಬೆಯ ಒಂದು ಅಮರ ಗೀತೆಯನ್ನು ಕೇಳೋಣ.

ಭಾರತಾಂಬೆಯ ಗೀತೆಯ ಆ ಗಂಭೀರ ಸ್ವರಗಳು ಪ್ರತಿಯೊಬ್ಬರ ಎದೆಯಲ್ಲೂ ದೇಶಪ್ರೇಮದ ನವೋಲ್ಲಾಸವನ್ನು ತುಂಬಿದೆ ಅಲ್ವಾ? ಮುಂದೆ ಗಾನಯೋಗಿ ಎಂದೇ ಪ್ರಸಿದ್ಧರಾದ ಪರಮ ಪೂಜ್ಯ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ದಿವ್ಯ ಲೇಖನಿಯಲ್ಲಿ ಮೂಡಿಬಂದ ಅಪರೂಪದ ಸಾಹಿತ್ಯದ ನಮ್ಮ ದೇಶದ ಪಾವಿತ್ರ್ಯತೆ, ಸಂಸ್ಕೃತಿ ಮತ್ತು ದಿವ್ಯತೆಯನ್ನು ಬಣ್ಣಿಸುವ ಭಾವಪೂರ್ಣ ಗೀತೆ. ದೇವೇಂದ್ರ ಕುಮಾರ್ ಪಟ್ಟರ್ ಹಾಗೂ ಸದಾಶಿವ ಪಾಟೀಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ.

ನಮ್ಮ ಪುಣ್ಯಭೂಮಿ ಭಾರತದ ಶ್ರೇಷ್ಠತೆಯನ್ನು ಕೊಂಡಾಡಿದ ಈ ಮಧುರ ಗೀತೆಯ ನಂತರ ಈಗ ಭಾರತಾಂಬೆಯ ಮಕ್ಕಳನ್ನು, ಸಹೋದರ ಸಹೋದರಿಯರನ್ನು ಒಂದಾಗಿ ಕರೆದು ದೇಶ ಸೇವೆಯ ಕರೆ ನೀಡುವ ಐಆರ್ ಪೆರ್ವಾಳ್ ಅವರ ಸ್ಫೂರ್ತಿದಾಯಕ ಸಾಲುಗಳಿಗೆ, ಬಲರಾಮ್ ಅವರ ಸಂಗೀತ ಸಂಯೋಜನೆಯ, ಗಾಯಕ ವಿಷ್ಣು ಅವರ ಉತ್ಸಾಹ ಭರಿತ ಧ್ವನಿಯಲ್ಲಿ ಮೂಡಿಬಂದ ಒಂದು ಗೀತೆಯನ್ನು ಕೇಳೋಣ.

ಸಹೋದರತ್ವದ ಸಂದೇಶ ಸಾರಿದ ಹಾಡಿನ ನಂತರ ನಮ್ಮ ದೇಶದ ಹಿರಿಮೆ, ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಹೆಮ್ಮೆಯನ್ನು ಕೊಂಡಾಡುವ ಸುಂದರ ಗೀತೆ. ಐ ಆರ್ ಪೆರ್ವಾಳ್ ಅವರ ಸ್ಫೂರ್ತಿದಾಯಕ ಸಾಲುಗಳಿಗೆ, ಬಲರಾಮ್ ಅವರ ಸಂಗೀತಕ್ಕೆ, ಗಾಯಕರಾದ ವಿಷ್ಣು ಮತ್ತು ಮಂಜುಳಾ ಗುರುರಾಜ್ ಅವರ ಮಧುರ ಧ್ವನಿಯಲ್ಲಿ ಮೂಡಿಬಂದ ಪ್ರತಿಯೊಬ್ಬ ಭಾರತೀಯನ ಮನದಲ್ಲೂ ದೇಶ ಪ್ರೇಮದ ತರಂಗಗಳನ್ನು ಎಬ್ಬಿಸುವ ಈ ಸುಂದರ ಗೀತೆ ಇದೀಗ ನಿಮಗಾಗಿ.

ನಮ್ಮ ರಾಷ್ಟ್ರದ ವೈಭವ ಮತ್ತು ಏಕತೆಯನ್ನು ಬಣ್ಣಿಸಿದ ಆ ಮಧುರ ಗೀತೆಯ ನಂತರ ಈ ದೇಶಭಕ್ತಿ ಗೀತೆಗಳ ಭಾವ ಸಂಗಮ ವಿಶೇಷ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ದೇಶ ಪ್ರೇಮದ ಕಿಚ್ಚನ್ನು ಹೆಚ್ಚುಗೊಳಿಸುವ ದೇಶಭಕ್ತಿ ಗೀತೆ ದೇಶ ದೇಶ ಇದು ನಮ್ಮ ದೇಶ, ನಮ್ಮ ಈ ಪುಣ್ಯ ಭೂಮಿಯ ಹಿರಿಮೆ, ವೀರರ ತ್ಯಾಗ ಮತ್ತು ನಮ್ಮೆಲ್ಲರ ಒಗ್ಗಟ್ಟನ್ನು ಸಾರುವ ಈ ಗೀತೆ ಇದೀಗ ನಿಮಗಾಗಿ.

0: ಸ್ವಾತಂತ್ರ್ಯ ಎನ್ನುವುದು ಬರೀ ಒಂದು ದಿನದ ಆಚರಣೆಯಲ್ಲ, ಅದು ಪ್ರತಿದಿನವೂ ನಾವು ಜೀವಿಸಬೇಕಾದ, ಗೌರವಿಸಬೇಕಾದ ಜವಾಬ್ದಾರಿ. ನಮ್ಮ ದೇಶದ ಐಕ್ಯತೆ, ಶಾಂತಿ ಮತ್ತು ಸಮೃದ್ಧಿಗಾಗಿ ಶ್ರಮಿಸುವುದೇ ನಾವು ನಮ್ಮ ವೀರ ಯೋಧರಿಗೆ ಹಾಗೂ ಮಹಾತ್ಮರಿಗೆ ಸಲ್ಲಿಸುವ ನಿಜವಾದ ಗೌರವ.
1: ಮಣ್ಣ ಕಣ ಕಣದಿ ಕರುಣೆ ಕಂಪನ.
0: ಇಷ್ಟೊತ್ತು ನಮ್ಮೊಂದಿಗೆ ಪ್ರೀತಿಯಿಂದ ಜೊತೆಯಾಗಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
2: ಭಾರತಾಂಬೆ ನಿನ್ನ ಜನ್ಮದಿನ.
0: ಸದಾ ನಗುತ್ತಿರಿ, ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯಿರಿ. ನಾನು ನಿಮ್ಮೊಂದಿಗೆ ಸಂತೋಷ್ ಪಿ ಕಡಬ. ಹೀಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ತಾಯಿ ಮತ್ತು ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಎಂದು ಸ್ವಾತಂತ್ರ್ಯದ ಅಮೃತ ಸಂದೇಶವನ್ನು ಸಾರುತ್ತಾ, ದೇಶಭಕ್ತಿಯ ಸುವಾಸನೆಯನ್ನು ಎಲ್ಲೆಡೆ ಹರಡುತ್ತಾ, ರೇಡಿಯೋ ನೀನಾದದ ಎಲ್ಲಾ ಶ್ರೋತೃಗಳಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ಸಮನ್ವಿತ ಹಾಗೂ ಬಳಗದವರಿಂದ.

0: ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ವೀರ ಯೋಧರು, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಮ್ಮ ರಾಷ್ಟ್ರದ ಹೆಮ್ಮೆಯ ಸೈನಿಕರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ,
1: ದೇಶಭಕ್ತಿಯ ಭಾವನೆಗೆ ಸಂಗೀತವೇ ಸುಂದರ ಭಾಷೆ ಕಾರ್ಯಕ್ರಮದ ಆರಂಭವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ದೇಶಭಕ್ತಿಯ ಸುಮಧುರ ಗೀತೆಯೊಂದಿಗೆ ಆರಂಭಿಸೋಣ.

0: ಮನಸ್ಸನ್ನು ಮುಟ್ಟಿದ ಅದ್ಭುತ ಗಾಯನ. ಈ ಹಾಡು ನಮ್ಮ ಹೃದಯದಲ್ಲಿ ದೇಶ ಪ್ರೇಮದ ದೀಪವನ್ನು ಮತ್ತಷ್ಟು ಬೆಳಗಿಸಿತು.
1: ದೇಶ ನಮಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾವು ದೇಶಕ್ಕೆ ಏನು ಕೊಡಬಹುದು ಎನ್ನುವುದೇ ಮುಖ್ಯ. ಆ ಅಮೂಲ್ಯ ಸಂದೇಶವನ್ನು ತಿಳಿಸಲು ಬರುತ್ತಿದ್ದಾಳೆ ನಮ್ಮ ಗೆಳತಿ ಕುಮಾರಿ ಮಾನ್ಯ. ಅವರ ಪ್ರೇರಣಾದಾಯಕ ಭಾಷಣವನ್ನು ಆಲಿಸೋಣ.
0: ಭಾರತದ ಸ್ವಾತಂತ್ರ್ಯ ದಿನಾಚರಣೆಯು ದೇಶದ ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿದ್ದು ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸಲಾಗುತ್ತದೆ. ಬ್ರಿಟಿಷರ 200 ವರ್ಷಗಳ ಆಳ್ವಿಕೆಯಿಂದ ಮುಕ್ತಿ ಪಡೆದ ಈಸು ದಿನದಂದು ಇಡೀ ದೇಶಾದ್ಯಂತ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಈ ಪವಿತ್ರ ದಿನದಂದು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೃತಜ್ಞತೆಯಿಂದ ಸ್ಮರಿಸೋಣ. 1947ರ ಆಗಸ್ಟ್ 15ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದಿತು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ ಮತ್ತು ಅನೇಕ ದೇಶಭಕ್ತರ ತ್ಯಾಗ, ಧೈರ್ಯ ಮತ್ತು ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯ ಎಂದರೆ ಕೇವಲ ಬಂಧನದಿಂದ ಮುಕ್ತಿಯಾಗುವುದು ಮಾತ್ರವಲ್ಲ, ದೇಶದ ಕಾನೂನುಗಳನ್ನು ಪಾಲಿಸುವುದು, ಪರಿಸರವನ್ನು ಕಾಪಾಡುವುದು, ಸ್ವಚ್ಛತೆಯನ್ನು ಕಾಪಾಡುವುದು, ಎಲ್ಲರನ್ನೂ ಗೌರವಿಸುವುದು ಮತ್ತು ದೇಶದ ಅಭಿವೃದ್ಧಿಗೆ ನಮ್ಮ ಕೈಲಾದ ಕೊಡುಗೆ ನೀಡುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ವಿದ್ಯಾರ್ಥಿಗಳಾದ ನಾವು ಚೆನ್ನಾಗಿ ಓದಿ ಉತ್ತಮ ನಾಗರಿಕರಾಗಿ ಬೆಳೆದು ನಮ್ಮ ದೇಶದ ಕೀರ್ತಿಯನ್ನು ಜಗತ್ತಿನಾದ್ಯಂತ ಹೆಚ್ಚಿಸೋಣ. ದೇಶ ಮೊದಲು ನಾವು ನಂತರ ಎಂಬ ಮನೋಭಾವವನ್ನು ಬೆಳೆಸೋಣ. ದೇಶಭಕ್ತಿ ಎಂದರೆ ನಮ್ಮ ಹಕ್ಕುಗಳನ್ನು ಅನುಭವಿಸುವುದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವುದು, ನಮ್ಮ ದೇಶದ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಮೊದಲ ಕರ್ತವ್ಯ. ದೇಶದ ಪ್ರಗತಿಯಲ್ಲಿ ನಮ್ಮ ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ನಿಜವಾದ ದೇಶಭಕ್ತಿ ಧ್ವಜಕ್ಕೆ ಗೌರವ ಕೊಡುವುದರಿಂದ ಆರಂಭವಾಗಿ ದೇಶದ ಸೇವೆಯಲ್ಲಿ ಪೂರ್ಣಗೊಳ್ಳುತ್ತದೆ. ದೇಶಕ್ಕಾಗಿ ತ್ಯಾಗ ಮಾಡಿದವರನ್ನು ಗೌರವಿಸುವುದೇ ದೇಶಭಕ್ತಿಯ ಮೊದಲ ಹೆಜ್ಜೆ. ಒಳ್ಳೆಯ ನಾಗರಿಕನಾಗಿರುವುದೇ ನಿಜವಾದ ದೇಶಭಕ್ತಿಯ ಸಂಕೇತ. ಸ್ವಚ್ಛತೆ, ಶಿಸ್ತು ಮತ್ತು ಪ್ರಾಮಾಣಿಕತೆ ದೇಶಭಕ್ತಿಯ ನಿಜವಾದ ರೂಪಗಳು. ದೇಶವನ್ನು ಬದಲಾಯಿಸಬೇಕೆಂದರೆ ಮೊದಲು ನಮ್ಮನ್ನು ನಾವು ಬದಲಾಯಿಸಬೇಕು. ದೇಶದ ಏಕತೆ ಮತ್ತು ಸೌಹಾರ್ದತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ದೇಶಭಕ್ತಿ ಒಂದು ದಿನದ ಆಚರಣೆ ಅಲ್ಲ, ಅದು ನಮ್ಮ ಜೀವನ ಶೈಲಿಯಾಗಿರಬೇಕು. ದೇಶವನ್ನು ಪ್ರೀತಿಸುವ ಹೃದಯ ಮತ್ತು ದೇಶಕ್ಕಾಗಿ ಕೆಲಸ ಮಾಡುವ ಕೈಗಳೇ ನಿಜವಾದ ದೇಶಭಕ್ತಿಯ ಗುರುತು. ದೇಶದ ಭವಿಷ್ಯ ನಮ್ಮ ಇಂದಿನ ಜವಾಬ್ದಾರಿಯುತ ಕಾರ್ಯಗಳ ಮೇಲೆ ನಿಂತಿದೆ. ದೇಶಭಕ್ತಿ ನಮ್ಮ ಹೃದಯದಲ್ಲಿರಬೇಕು, ಕೇವಲ ಮಾತುಗಳಲ್ಲಿ ಅಲ್ಲ. ನಮ್ಮ ದೇಶವನ್ನು ಪ್ರೀತಿಸುವುದಕ್ಕಿಂತ ದೊಡ್ಡ ಹೆಮ್ಮೆ ಮತ್ತೊಂದಿಲ್ಲ. ದೇಶದ ಗೌರವವೇ ನಮ್ಮ ಗೌರವ. ಕೊನೆಯಲ್ಲಿ, ನಮ್ಮ ದೇಶವು ಸದಾ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯಿಂದ ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.
2: ಅತ್ಯಂತ ಅರ್ಥಪೂರ್ಣ ಮಾತುಗಳು. ಉತ್ತಮ ನಾಗರಿಕರಾಗಿ ದೇಶದ ಅಭಿವೃದ್ಧಿಗೆ ಕೈಜೋಡಿಸುವ ಸಂಕಲ್ಪವನ್ನು ನಾವು ಇಂದು ಮಾಡೋಣ.
1: ಭಾರತ ಮಾತೆ ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಶಕ್ತಿ. ಈಗ ಭಾರತ ಮಾತೆಯ ಮಹಿಮೆಯನ್ನು ಹಾಡಿನ ಮೂಲಕ ಮನಸ್ಸು ಮುಟ್ಟುವಂತೆ ಪ್ರಸ್ತುತಪಡಿಸಲಿದ್ದಾರೆ ಅನುಜಾ ಮತ್ತು ಸಂಗಡಿಗರು.

0: ದೇಶಭಕ್ತಿಯ ಪ್ರತಿಯೊಂದು ಪದವು ನಮ್ಮ ಮನಸ್ಸನ್ನು ಸ್ಪರ್ಶಿಸಿತು.
1: ದೇಶಭಕ್ತಿಯ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುವ ಸಮಯ ಬಂದಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ತನುಷ್ ಮತ್ತು ತಂಡ ರಾಷ್ಟ್ರಾಭಿಮಾನದ ಘೋಷಣೆಗಳೊಂದಿಗೆ ಬರುತ್ತಿದ್ದಾರೆ.
2: ವಂದೇ ಮಾತರಂ,
3: ವಂದೇ
2: ಮಾತರಂ,
3: ಜೈ ಜವಾನ್
2: ಜೈ ಕಿಸಾನ್,
3: ಜೈ ಜವಾನ್
2: ಜೈ ಕಿಸಾನ್,
3: ಜೈ ಜವಾನ್
2: ಜೈ ವಿಜ್ಞಾನ್,
3: ಜೈ ಜವಾನ್
2: ಜೈ ವಿಜ್ಞಾನ್,
3: ಭಾರತ ಮಾತಾ ಕೀ
2: ಜೈ,
3: ಭಾರತ ಮಾತಾ ಕೀ
2: ಜೈ.
3: ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು
2: ಪಡೆದೇ ತೀರುತ್ತೇನೆ.
3: ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು
2: ಪಡೆದೇ ತೀರುತ್ತೇನೆ.
3: ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು
2: ಪಡೆದೇ ತೀರುತ್ತೇನೆ.
3: ಇನ್ಕ್ವಿಲಾಬ್
2: ಜಿಂದಾಬಾದ್,
3: ಇನ್ಕ್ವಿಲಾಬ್
2: ಜಿಂದಾಬಾದ್,
3: ಮಾಡು ಇಲ್ಲವೇ
2: ಮಡಿ,
3: ಮಾಡು ಇಲ್ಲವೇ
2: ಮಡಿ,
3: ಸತ್ಯಮೇವ
2: ಜಯತೆ,
3: ಸತ್ಯಮೇವ
2: ಜಯತೆ.
3: ಬ್ರಿಟಿಷರೇ
2: ಭಾರತ ಬಿಟ್ಟು ತೊಲಗಿ,
3: ಬ್ರಿಟಿಷರೇ
2: ಭಾರತ ಬಿಟ್ಟು ತೊಲಗಿ.
3: ನಮ್ಮ ನಾಡು
2: ನಮ್ಮ ಹೆಮ್ಮೆ,
3: ನಮ್ಮ ನಾಡು
2: ನಮ್ಮ ಹೆಮ್ಮೆ,
3: ನನ್ನ ದೇಶ
2: ನನ್ನ ಹೆಮ್ಮೆ,
3: ನನ್ನ ದೇಶ
2: ನನ್ನ ಹೆಮ್ಮೆ.
3: ವಿವಿಧತೆಯಲ್ಲಿ ಏಕತೆ
2: ಭಾರತದ ವೈಶಿಷ್ಟ್ಯತೆ,
3: ವಿವಿಧತೆಯಲ್ಲಿ ಏಕತೆ
2: ಭಾರತದ ವೈಶಿಷ್ಟ್ಯತೆ.
3: ದೇಶ ಪ್ರೇಮವೇ
2: ನಮ್ಮ ಉಸಿರು,
3: ದೇಶ ಪ್ರೇಮವೇ
2: ನಮ್ಮ ಉಸಿರು.
3: ಹಸಿರು ದೇಶ
2: ಸುಂದರ ಭಾರತ,
3: ಹಸಿರು ದೇಶ
2: ಸುಂದರ ಭಾರತ.
3: ಧನ್ಯವಾದ.
2: ಜೈ ಹಿಂದ್.
0: ದೇಶವನ್ನು ಪ್ರೀತಿಸುವುದು ಎಂದರೆ ಅದರ ಸಂಸ್ಕೃತಿಯನ್ನು ಗೌರವಿಸುವುದು, ಪರಿಸರವನ್ನು ಕಾಪಾಡುವುದು, ಪ್ರಾಮಾಣಿಕ ನಾಗರಿಕರಾಗುವುದು ಮತ್ತು ಏಕತೆಯಿಂದ ಬದುಕುವುದು. ಈ ದೇಶ ಪ್ರೇಮದ ಬೆಳಕು ನಮ್ಮ ಹೃದಯಗಳಲ್ಲಿ ಸದಾ ಜ್ವಲಿಸುತ್ತಿರಲಿ.
1: ಸ್ವಾತಂತ್ರ್ಯ ನಮಗೆ ದೊರೆತ ಅಮೂಲ್ಯ ಉಡುಗೊರೆ, ಅದನ್ನು ಗೌರವಿಸುವುದು, ದೇಶವನ್ನು ಪ್ರೀತಿಸುವುದು ಮತ್ತು ಉತ್ತಮ ಪ್ರಜೆಗಳಾಗಿ ಬದುಕುವುದು ನಮ್ಮೆಲ್ಲರ ಕರ್ತವ್ಯ.

0: ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳ. ಸಹಕಾರ ಶ್ರೀಮತಿ ಪರಿಮಳ ಎಂವಿ, ಮುಖ್ಯೋಪಾಧ್ಯಾಯಿನಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ. ಪರಿಕಲ್ಪನೆ ಶ್ರೀಮತಿ ಭವ್ಯ ಸುರೇಶ್ ಹಾಗೂ ಜಯವತಿ ಜೈನ್. ಭಾಗವಹಿಸಿದ ವಿದ್ಯಾರ್ಥಿಗಳು ಶ್ರೇಯಸಿ ಎಚ್ಎಸ್, ಅಕ್ಷರ ಎಸ್ ಶೆಟ್ಟಿ, ಧನ್ವಿ, ಅನುಜಾ ಟ್ರೀಸಾ ಸಂತೋಷ್, ಮಾನ್ಯ ಎಸ್, ಸಮನ್ವಿತಾ ಲಕ್ಷ್ಮೀ ಕೆ, ನೇಹಾರಾವ್ ಎವಿ, ಸಿಂಚನಾ ಕೆ, ತನುಷ್ ಎಂಪಿ. ಇಲ್ಲಿವರೆಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಶ್ರೋತೃಗಳಿಗೆ ವಂದನೆಗಳು. ಜೈ ಹಿಂದ್, ಜೈ ಭಾರತ್.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲಾ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಇವರಿಂದ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು, ಉಜಿರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಕೇಳುಗರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳು ಪೂರೈಸುತ್ತಿವೆ. ಈ ದಿನ ಕೇವಲ ರಜೆಯ ದಿನವಲ್ಲ, ಅಥವಾ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚುವ ದಿನ ಮಾತ್ರವಲ್ಲ. ಇದು ನಮ್ಮ ಇತಿಹಾಸದ ಪುಟಗಳನ್ನು ಮಗದೊಮ್ಮೆ ತಿರುವಿ ಹಾಕಿ ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ಶುಭ ದಿನ. ಇಂದು ಆಕಾಶದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿರುವ ಈ ತ್ರಿವರ್ಣ ಧ್ವಜದ ಹಿಂದೆ ಲಕ್ಷಾಂತರ ದೇಶಪ್ರೇಮಿಗಳ ತ್ಯಾಗ, ಬಲಿದಾನ ಮತ್ತು ಬೆವರಿನ ಹನಿಗಳಿವೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಹಾದಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಿ ಕರೆ, ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ತ್ಯಾಗ, ಹಾಗೆಯೇ ನಮ್ಮ ಕರ್ನಾಟಕ ನೆಲದ ವೀರರಾದ ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಮೈಲಾರ ಮಹಾದೇವರಂತಹ ಮಹನೀಯರ ಹೋರಾಟಗಳನ್ನು ನಾವು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಿದೆ. 80 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಭಾರತವು ಬಾಹ್ಯಾಕಾಶ ರಂಗದಿಂದ ಹಿಡಿದು ತಂತ್ರಜ್ಞಾನದವರೆಗೆ, ಕೃಷಿಯಿಂದ ಹಿಡಿದು ಕ್ರೀಡೆಯವರೆಗೆ ಪ್ರಪಂಚವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಆದರೆ ಈ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ಅರಿಯುವುದು ಅತ್ಯಗತ್ಯ. ನೆನಪಿಡಿ, ದೇಶದ ಏಳಿಗೆ ಎಂದರೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ. ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಒಗ್ಗಟ್ಟಿನಿಂದ ಬಾಳುವುದು ಮತ್ತು ದೇಶದ ಯುವಜನಾಂಗ ತಮ್ಮ ಕೌಶಲ್ಯವನ್ನು ದೇಶದ ಪ್ರಗತಿ ಹಾಗೂ ನಾವೀನ್ಯತೆಗೆ ಬಳಸುವುದು ಇಂದಿನ ಅಗತ್ಯವಾಗಿದೆ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನೆರವಾಗುತ್ತದೆ. ಬನ್ನಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ದೇಶದ ಪ್ರಗತಿಗಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ ಎಂದು. ತ್ಯಾಗ ಬಲಿದಾನಗಳಿಂದ ಬಂದ ಈ ಸ್ವಾತಂತ್ರ್ಯವನ್ನು ಗೌರವಿಸೋಣ. ಸಮೃದ್ಧ ಹಾಗೂ ಸಶಕ್ತ ಭಾರತ ನಿರ್ಮಾಣಕ್ಕೆ ಶ್ರಮಿಸೋಣ. ಜೈ ಹಿಂದ್, ವಂದೇ ಮಾತರಂ.
0: ಮಾತ್ರೆಗಳ ಸುಲ್ಮೆಲು ನಿಕ್ಲುಕಿನೊಂದಿಲ್ಲರು ಎಸ್ಡಿಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ವಾತಂತ್ರ್ಯ ದಿನಾಚರಣೆದ ಈ ಪೊರ್ತುಡು ಇತ್ತೆ ತುಳುನಾಡ ರಾಣಿ ಅಬ್ಬಕ್ಕ ತುಳು ಪದರೂಪಕ ಕೇನಗ ನಡಪದ ಕೊರ್ಪೆರು ಮೈಂ ರಾಮದಾಸ್.

ಕಿರೀಟ. ತುಳುನಾಡ ರಾಣಿ ಅಬ್ಬಕ್ಕ ತುಳು ಪದರೂಪಕ ಕೆಂಡರು ನಡಪದು ಕೊರ್ನಾರು ಮೈಮ್ ರಾಮದಾಸ್ ಇತ್ತ ಒಂಜಿ ದೇಶಭಕ್ತಿ ಸುಗಿಪುನು ಕೇನ್ಗಾ.

ಮುತ್ತು ಈ ಕಡಲಿಡು ಮೋಕೆ ದಿಂಜಿ ನಿನ್ನೊಡಲು ಮುತ್ತು ಈ ಕಡಲಿಡು ದೇಶ ಕಾಪುಗಾದು ಜೀವ ತೊರ್ನವೋ ಬೀರಕೇನ. ಇತ್ತ ದೇಶಭಕ್ತಿ ಸುಗಿಪುನು ಕೇಂದ್ರ ಕೊಡಂಜಿ ಕಾರ್ಯಕ್ರಮ ತಿಕ್ಕಗ ಕೇಳಂದುಪ್ಪಳೆ ಎಸ್ ಡಿ ಎಂ ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ,
3: ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
4: ಜಾಗದ
5: ಮಣ್ಣನ್ನು ಪರೀಕ್ಷೆ
4: ಮಲ್ದಾರು ಮಣ್ಣಿನ ಪರೀಕ್ಷೆ
5: ಅಂದ ವೆಂಕಪ್ಪಣ್ಣ, ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
4: ಶೇಖರ ಮಲ್ಪೇರಿಯ
5: ಅವು ನಮ್ಮ ಉಜಿರೆಡೆ ಉಂಡಿ.
6: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಳ್ಳರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 4 0 8.
7: ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟರ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಈ ಮಣ್ಣು ನಮ್ಮದು, ಈ ನೆಲ ನಮ್ಮ ಹೆಮ್ಮೆ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ತ್ಯಾಗವ ನೆನೆಯೋಣ.
3: ನರನಾಡಿಯಲ್ಲಿ ಹರಿದಾಡಿದೆ ಅಭಿಮಾನವೇ,
2: ತಾಯಿ ಭಾರತಾಂಬೆಯ ಮಡಿಲಲ್ಲಿ ಪ್ರೀತಿ ಏಕತೆ,
3: ನನ್ನ ದೇಶ,
2: ದೇಶಾಭಿಮಾನವನ್ನು ಹೃದಯದಲ್ಲಿ ತುಂಬಿಕೊಳ್ಳೋಣ, ನಮ್ಮ ರಾಷ್ಟ್ರಧ್ವಜದ ಗೌರವವನ್ನು ಎತ್ತಿ ಹಿಡಿಯೋಣ.
3: ತಾಯಿ
2: ಸಮಸ್ತ ಕೇಳುವರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಇವರಿಂದ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉಜಿರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಕೇಳುಗರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 8 ದಶಕಗಳು ಪೂರೈಸುತ್ತಿವೆ. ಈ ದಿನ ಕೇವಲ ರಜೆಯ ದಿನವಲ್ಲ, ಅಥವಾ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚುವ ದಿನ ಮಾತ್ರವಲ್ಲ, ಇದು ನಮ್ಮ ಇತಿಹಾಸದ ಪುಟಗಳನ್ನು ಮಗದೊಮ್ಮೆ ತಿರುವಿ ಹಾಕಿ ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ಶುಭ ದಿನ. ಇಂದು ಆಕಾಶದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿರುವ ಈ ತ್ರಿವರ್ಣ ಧ್ವಜದ ಹಿಂದೆ ಲಕ್ಷಾಂತರ ದೇಶಪ್ರೇಮಿಗಳ ತ್ಯಾಗ, ಬಲಿದಾನ ಮತ್ತು ಬೆವರಿನ ಹನಿಗಳಿವೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಹಾದಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕ್ರಾಂತಿಕಾರಿ ಕರೆ, ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ತ್ಯಾಗ, ಹಾಗೆಯೇ ನಮ್ಮ ಕರ್ನಾಟಕ ನೆಲದ ವೀರರಾದ ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಮೈಲಾರ ಮಹಾದೇವರಂತಹ ಮಹನೀಯರ ಹೋರಾಟಗಳನ್ನು ನಾವು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳಬೇಕಿದೆ. 80 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಭಾರತವು ಬಾಹ್ಯಾಕಾಶ ರಂಗದಿಂದ ಹಿಡಿದು ತಂತ್ರಜ್ಞಾನದವರೆಗೆ, ಕೃಷಿಯಿಂದ ಹಿಡಿದು ಕ್ರೀಡೆಯವರೆಗೆ ಪ್ರಪಂಚವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಆದರೆ ಈ ಬೆಳವಣಿಗೆಯ ಜೊತೆಗೆ ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ಅರಿಯುವುದು ಅತ್ಯಗತ್ಯ. ನೆನಪಿಡಿ, ದೇಶದ ಏಳಿಗೆ ಎಂದರೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ. ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಒಗ್ಗಟ್ಟಿನಿಂದ ಬಾಳುವುದು ಮತ್ತು ದೇಶದ ಯುವಜನಾಂಗ ತಮ್ಮ ಕೌಶಲ್ಯವನ್ನು ದೇಶದ ಪ್ರಗತಿ ಹಾಗೂ ನಾವೀನ್ಯತೆಗೆ ಬಳಸುವುದು ಇಂದಿನ ಅಗತ್ಯವಾಗಿದೆ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನೆರವಾಗುತ್ತದೆ. ಬನ್ನಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ. ದೇಶದ ಪ್ರಗತಿಗಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ ಎಂದು. ತ್ಯಾಗ ಬಲಿದಾನಗಳಿಂದ ಬಂದ ಈ ಸ್ವಾತಂತ್ರ್ಯವನ್ನು ಗೌರವಿಸೋಣ, ಸಮೃದ್ಧ ಹಾಗೂ ಸಶಕ್ತ ಭಾರತ ನಿರ್ಮಾಣಕ್ಕೆ ಶ್ರಮಿಸೋಣ. ಜೈ ಹಿಂದ್, ವಂದೇ ಮಾತರಂ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಇಂದೇ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಮಣ್ಣ ಕಣಕಣದಿ ಕರುಣೆ ಕಂಪನ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಶ್ರೀಶೈಲ ಮಾಡನವರ ಸಾಹಿತ್ಯದ ರಾಜು ಎಮ್ಮಿಗಣ್ಣೂರು ಅವರ ಸಂಗೀತ ಸಂಯೋಜನೆಯಲ್ಲಿ ಗಾಯಕಿ ಸೌಮ್ಯ ಮಂಜುನಾಥ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ.

0: ಇದುವರೆಗೆ ಗಾಯಕಿ ಸೌಮ್ಯ ಮಂಜುನಾಥ್ ಅವರ ಸುಮಧುರ ಧ್ವನಿಯಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಬಿಎ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ.
1: ಈ ಮಣ್ಣಿನ ಕಣಕಣದಲ್ಲೂ ದೇಶಭಕ್ತಿ ಇದೆ, ತ್ಯಾಗ ಬಲಿದಾನಗಳ ಮಹಾನ್ ಇತಿಹಾಸವಿದೆ, ಕೋಟಿ ಕೋಟಿ ಜೀವಿಗಳ ನೆಮ್ಮದಿಯ ಬಾಳಿಗೆ ವೀರ ಯೋಧರ ರಕ್ತದ ಹನಿಯ ಬೆಂಬಲವಿದೆ. ಹೆಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ರೇಡಿಯೋನಿನಾದ 90.4 FM. ನಿಮ್ಮೊಂದಿಗೆ ನಾನು ಅನಘಾ MD. ಕೇಳುಗರಿಗೆ 80th ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.
2: ಭಾರತಾಂಬೆ ನಿನ್ನ ಜನ್ಮದಿನ.
1: 1947 August 15 ಭಾರತ ಸ್ವಾತಂತ್ರ್ಯದ ಹೊಸ ಸೂರ್ಯೋದಯವನ್ನು ಕಂಡಿತು. ಅಸಂಖ್ಯಾತ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಇಂದು ನಾವು ಸ್ವತಂತ್ರ ಭಾರತದ 80th ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ. ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ ವೀರರನ್ನು ಸ್ಮರಿಸೋಣ, ನಮ್ಮ ದೇಶದ ವೈವಿಧ್ಯತೆಯನ್ನು ಸಂಭ್ರಮಿಸೋಣ ಮತ್ತು ಭಾರತವನ್ನು ಇನ್ನಷ್ಟು ಬಲಿಷ್ಠ, ಸುಂದರ ಹಾಗೂ ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡುವ ಸಂಕಲ್ಪ ಮಾಡೋಣ. ಇಂದು ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ಬಿಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ದೇಶ ಪ್ರೇಮದ ವೈವಿಧ್ಯ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದೇವೆ. ಭಾರತ ಒಂದು ದೇಶ ಮಾತ್ರವಲ್ಲ, ಅದು ಒಂದು ಭಾವನೆ. ನೂರಾರು ಭಾಷೆಗಳು, ವಿಭಿನ್ನ ಸಂಸ್ಕೃತಿಗಳು, ವಿವಿಧ ಆಚರಣೆಗಳು, ಬೇರೆ ಬೇರೆ ಆಹಾರ ಪದ್ಧತಿಗಳು, ವಿಭಿನ್ನ ಉಡುಗೆ ತೊಡುಗೆಗಳು, ಆದರೂ ನಮ್ಮೆಲ್ಲರನ್ನು ಒಗ್ಗೂಡಿಸುವ ಒಂದು ಶಕ್ತಿ ಇದೆ, ಅದೇ ಭಾರತೀಯತೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತ್ನಿಂದ ಅರುಣಾಚಲ್ ಪ್ರದೇಶದವರೆಗೆ ನಮ್ಮ ವೈವಿಧ್ಯತೆಯಲ್ಲೇ ನಮ್ಮ ಶಕ್ತಿ ಅಡಗಿದೆ. ನಾವು ಬೇರೆ ಬೇರೆ ಆದರೂ ಭಾರತ ನಮ್ಮೆಲ್ಲರ ಮನೆ, ಇದೇ ನಮ್ಮ ದೇಶದ ವಿಶೇಷತೆ. ಬನ್ನಿ, ಮೊದಲಿಗೆ ನಮ್ಮ ಎದೆಗೂಡಿನಲ್ಲಿ ದೇಶಪ್ರೇಮದ ನಾದವನ್ನು ಜಾಗೃತಿಗೊಳಿಸುವ ಆ ಸುಂದರ ಗೀತೆಯನ್ನು ಹಾಡಲು ಬರಲಿದ್ದಾರೆ ಪ್ರಥಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು.

0: ಸ್ವಾತಂತ್ರ್ಯ ಎಂದರೆ ಕೇವಲ ಪರಕೀಯ ಆಡಳಿತದಿಂದ ಮುಕ್ತಿ ಪಡೆಯುವುದಲ್ಲ. ಸ್ವಾತಂತ್ರ್ಯ ಎಂದರೆ ನಮ್ಮ ಹಕ್ಕುಗಳನ್ನು ಅರಿತುಕೊಳ್ಳುವುದು, ನಮ್ಮ ಕರ್ತವ್ಯಗಳನ್ನು ನಿಭಾಯಿಸುವುದು, ನಮ್ಮ ದೇಶದ ಕಾನೂನನ್ನು ಗೌರವಿಸುವುದು ಮತ್ತು ದೇಶದ ಅಭಿವೃದ್ಧಿಯಲ್ಲಿ ನಮ್ಮದೇ ಆದ ಕೊಡುಗೆ ನೀಡುವುದು. ಇಂದು ನಾವು ಒಬ್ಬ ನಾಗರಿಕ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಕೂಡ ದೇಶ ಸೇವೆ. ದೇಶಭಕ್ತಿ ಎಂದರೆ ಕೇವಲ ಧ್ವಜ ಹಾರಿಸುವುದಲ್ಲ, ದೇಶಕ್ಕಾಗಿ ಪ್ರತಿದಿನ ಒಳ್ಳೆಯ ಕೆಲಸ ಮಾಡುವುದು. ಈ 80ನೇ ಸ್ವಾತಂತ್ರ್ಯ ದಿನದಂದು ನಾವು ಒಂದು ಸಂಕಲ್ಪ ಮಾಡೋಣ. ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ, ಪರಿಸರವನ್ನು ರಕ್ಷಿಸೋಣ, ಜಲವನ್ನು ಉಳಿಸೋಣ, ಮರಗಳನ್ನು ಬೆಳೆಸೋಣ, ಮಹಿಳೆಯರನ್ನು ಗೌರವಿಸೋಣ, ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡೋಣ. ಜಾತಿ, ಧರ್ಮ, ಭಾಷೆಯ ಹೆಸರಿನಲ್ಲಿ ದ್ವೇಷ ಬೆಳೆಸದೆ ಒಗ್ಗಟ್ಟಿನಿಂದ ಬದುಕೋಣ. ನಮ್ಮ ಸಂವಿಧಾನವನ್ನು ಗೌರವಿಸೋಣ, ನಮ್ಮ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳೋಣ. ಏಕೆಂದರೆ ದೇಶ ನಮಗೆ ಏನು ಕೊಟ್ಟಿದೆ ಎಂಬುದಕ್ಕಿಂತ ನಾವು ದೇಶಕ್ಕೆ ಏನು ಕೊಡುತ್ತಿದ್ದೇವೆ ಎಂಬುದೇ ಮುಖ್ಯ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪಿಸಿಕೊಳ್ಳೋಣ. ಭಾರತದ ಭವಿಷ್ಯದ ಬಗ್ಗೆ ಹೆಮ್ಮೆ ಪಡೋಣ. ನಮ್ಮ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡೋಣ. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮಲ್ಲಿ ಹೊಸ ಭರವಸೆ, ಹೊಸ ಸಂಕಲ್ಪ, ಹೊಸ ಜವಾಬ್ದಾರಿಯನ್ನು ಮೂಡಿಸಲಿ. ನಮ್ಮ ಭಾರತ ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಹಿಂದೆ ಅನೇಕ ಮಹಾನೀಯರ ತ್ಯಾಗವಿದೆ. ಈಗ ದೇಶಪ್ರೇಮದ ಬಗ್ಗೆ ಮಾತನಾಡಲಿದ್ದಾರೆ ಪ್ರಥಮ ವರ್ಷದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಕವನ.
1: ದೇಶಭಕ್ತಿ ಅಂದರೆ ವರ್ಷಕ್ಕೆ ಎರಡು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೋದಲ್ಲ. ದೇಶಭಕ್ತಿ ಅಂದರೆ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಪ್ರತಿದಿನ ಮಿಡಿಯೋ ಹೆಮ್ಮೆಯನಾದ. ನಾವೆಲ್ಲ ದಿನ ಬೆಳಗ್ಗೆ ಎದ್ದು ಕಾಲೇಜಿಗೋ ಆಫೀಸಿಗೋ ಹೊರಡಬೇಕಾದರೆ ಸಿಟಿ ಬಸ್ನಲ್ಲಿ ಅಥವಾ ಬೈಕ್ನಲ್ಲಿ ಫ್ರೆಂಡ್ಸ್ ಜೊತೆ ಅರಟೆ ಹೊಡೆಯುತ್ತಾ ನಗುತ್ತಾ ಮುಕ್ತವಾಗಿ ಓಡಾಡ್ತೀವಲ್ವಾ? ಆದರೆ ಈ ಸ್ವಾತಂತ್ರ್ಯ ಅನ್ನೋದು ನಮಗೆ ಅಷ್ಟು ಈಸಿಯಾಗಿ ಸಿಕ್ತು ಅನ್ಸುತ್ತಾ? ಇಲ್ಲಲ್ವಾ. ಸ್ವಲ್ಪ ಕಣ್ಮುಚ್ಚಿ ಯೋಚನೆ ಮಾಡಿ ನೋಡಿ, ಈ ಮುಕ್ತವಾಗಿ ಉಸಿರಾಡೋ ಗಾಳಿ, ಈ ನಿರಂತರ ಬದುಕು ನಮಗೆ ಸಿಗೋಕೆ ಎಷ್ಟು ದೊಡ್ಡ ಬೆಲೆ ತರಬೇಕಾಯಿತು ಅಂತ. ಇತಿಹಾಸ ಪುಟಗಳ ತಿರುವಿ ನೋಡಿದರೆ ಶತಮಾನಗಳ ಕಾಲ ಬ್ರಿಟಿಷರ ದಾಸ್ಯದ ಸಂಕೋಲೆಯಲ್ಲಿ ನೊಂದ ನಮ್ಮ ತಾಯ್ನಾಡನ್ನು ಮುಕ್ತಗೊಳಿಸಲು ಮಂಗಲ್ ಪಾಂಡ್ಯಯಿಂದ ಹಿಡಿದು ಬಾಲಗಂಗಾಧರ್ ತಿಲಕ್ ಗಾಂಧೀಜಿಯವರ ತನಕ ಸಾವಿರ ಸಾವಿರ ಭಾರತೀಯರು ಬೀದಿಗಿಳಿದು ಹೋರಾಡಿದರು. ಅಂದು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಂತಹ ಯುವಕರು ನಗುತ್ತ ಗಲ್ಲಿಗೇರದಿದ್ದರೆ ನಮಗೆ ಈ ಸ್ವಾತಂತ್ರ್ಯ ಅಂಗಳ ಕೊಡುವುದಕ್ಕಾಗುತ್ತಿದ್ದೆ? ಹೀಗೆ ಅಂದು ನಮ್ಮ ಹಿರಿಯರು ತಮ್ಮ ನೆತ್ತರು ಅರಿಸಿ ಪಡೆದುಕೊಟ್ಟ ಆ ಸ್ವಾತಂತ್ರ್ಯವನ್ನು ಇವತ್ತು ಗಡಿಯಲ್ಲಿ ನಮ್ಮ ಸೈನಿಕರು ಕಣ್ಣು ಮುಚ್ಚದೆ ರಕ್ಷಿಸುತ್ತಿದ್ದಾರೆ. ಒಮ್ಮೆ ಊಹಿಸಿ ನೋಡಿ, ನಾವು ಮಳೆಯಲ್ಲಿ ಚಳಿಯಲ್ಲಿ ಮನೆಯೊಳಗೆ ಬೆಚ್ಚಗೆ ಕಂಫರ್ಟ್ ಝೋನಲ್ಲಿ ಕೂತಿದ್ದೀವಿ ಅಂದ್ರೆ, ಅಲ್ಲಿ -40 ಡಿಗ್ರಿ ಚಳಿಯಲ್ಲಿ ಸಿಯಾಚಿನ್ ಹಿಮರಾಶಿಯಲ್ಲಿ ನಮ್ಮ ಸೈನಿಕರು ಕಣ್ಣು ಮುಚ್ಚದೆ ಕಾವಲು ಕಾಯುತ್ತಿರುವುದರಿಂದ ಅಲ್ಲವೇ? ಒಮ್ಮೆ ಒಬ್ಬ ಸೈನಿಕನಿಗೆ ಯಾರೋ ಕೇಳಿದರಂತೆ, ನಿಮಗೆ ಈ ಕಠಿಣ ಚಳಿಯಲ್ಲಿ -ಡಿಗ್ರಿಯಲ್ಲಿ ಗಡಿ ಕಾಯಲು ಭಯವಾಗುವುದಿಲ್ಲವೇ ಅಂತ. ಆಗ ಆ ಸೈನಿಕ ಮುಗುಳ್ನಗುತ್ತ ಹೇಳಿದ, ನನ್ನ ಹಿಂಭಾಗದಲ್ಲಿ 140 ಕೋಟಿ ಭಾರತೀಯರು ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದಾರೆ ಎನ್ನುವ ನೆನಪು ನನ್ನ ಬೂಟುಗಳಲ್ಲಿ ಎಂದೂ ನಡುಕ ಹುಟ್ಟಿಸುವುದಿಲ್ಲ. ಆ ನಂಬಿಕೆಗೆ ನಮ್ಮದೊಂದು ಗಂಭೀರ ಸಲಾಂ. ಆದರೆ ಸ್ನೇಹಿತರೆ, ಇಷ್ಟೆಲ್ಲ ತ್ಯಾಗಗಳ ನಡುವೆ ಎಷ್ಟೋ ಸಾರಿ ನಾವು ನಮ್ಮ ದೇಶದಲ್ಲಿ ಏನೂ ಸರಿ ಇಲ್ಲಪ್ಪ ಅಂತ ಸಿಕ್ಕಾಪಟ್ಟೆ ಕಮೆಂಟ್ಸ್ ಮಾಡ್ತೀವಲ್ವಾ? ಆದರೆ ಬದಲಾವಣೆ ಅನ್ನೋದು ಎಲ್ಲೋ ದೂರದ ಸರ್ಕಾರದಿಂದ ಅಥವಾ ಬೇರೆಯವರಿಂದ ಶುರುವಾಗುವುದಿಲ್ಲ, ಅದು ನೇರವಾಗಿ ನಮ್ಮಿಂದ ಶುರುವಾಗಬೇಕು. ನಮ್ಮ ರಸ್ತೆಗಳಲ್ಲಿ, ನಮ್ಮ ಬೀದಿಗಳಲ್ಲಿ ಕಸ ಹಾಕದೇ ಇರೋದು, ಹೆಲ್ಮೆಟ್ ಹಾಕಿಕೊಂಡು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು, ಕರೆಂಟ್ ನೀರು ವೇಸ್ಟ್ ಮಾಡದೇ ಇರೋದು, ಇದು ಕೂಡ ದೇಶ ಸೇವೆನೆ ಅಲ್ವಾ? ಸಣ್ಣ ಸಣ್ಣ ಕೆಲಸ ದೊಡ್ಡ ಬದಲಾವಣೆ ತರಬಲ್ಲದು. ಇದೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ನಿನ್ನೆ ರಸ್ತೆಯಲ್ಲಿ ಬರಬೇಕಾದ್ರೆ ಒಬ್ಬ ಸಣ್ಣ ಮಗು ಪ್ಲಾಸ್ಟಿಕ್ ಕವರ್ನ ಕೆಳಗೆ ಬಿದ್ದಿದ್ದನ್ನು ನೋಡಿ ಎತ್ತಿ ಡಸ್ಟ್ಬಿನ್ಗೆ ಹಾಕ್ತಾ, ನಾನು ಕುತೂಹಲದಿಂದ ಕೇಳಿದೆ, ಏಕೆ ಮಗ ಹೀಗೆ ಮಾಡಿದೆ ಅಂತ. ಅದಕ್ಕೆ ಆ ಮಗು, ನಮ್ಮ ದೇಶ ಕ್ಲೀನ್ ಆಗಿ ಇಡೋದು ನಮ್ಮ ಕರ್ತವ್ಯ ಅಂದ. ಆಗ ನನಗನಿಸಿತು, ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಭಾಷಣ ಮಾಡೋರ್ಗಿಂತ ಈ ಸಣ್ಣ ಮಗು ಎಷ್ಟೋ ಬೆಸ್ಟ್ ಅಲ್ವಾ ಅಂತ. ಯಾಕಂದ್ರೆ ದೇಶ ಅಂದ್ರೆ ಬರೀ ಮಣ್ಣಲ್ಲ, ನಮ್ಮ ಮನಸ್ಥಿತಿ. ಆದ್ದರಿಂದನೇ ಹೇಳೋದು, ಅಜ್ಜನ ಕಾಲದಲ್ಲಿ ಸ್ವರಾಜ್ಯಕ್ಕಾಗಿ ಹೋರಾಟ ನಡೆಯಿತು, ಅಪ್ಪನ ಕಾಲದಲ್ಲಿ ದೇಶದ ಪ್ರಗತಿಗಾಗಿ ಶ್ರಮ ಅರಿಯಿತು, ಈಗ ನಮ್ಮ ಕಾಲ. ಯುವ ಗೆಳೆಯರೇ, ನಿಮ್ಮ ಕೈಯಲ್ಲಿದೆ ನಾಳಿನ ವಿಕಸಿತ ಭಾರತದ ಕೀಲಿ ಕೈ. ನಾಳೆಯ ಯುವಕರೇ, ನೆನಪಿಡಿ, ದೇಶ ಅಂದ್ರೆ ಬರೀ ನೆಲವಲ್ಲ, ನಮ್ಮಲ್ಲಿರುವ ಆಲೋಚನೆಗಳು, ಭ್ರಷ್ಟಾಚಾರ ಮುಕ್ತ ಪರಿಸರ ಸ್ನೇಹಿ ಭಾರತವನ್ನು ನಿರ್ಮಿಸುವುದು ನಿಮ್ಮ ಜವಾಬ್ದಾರಿ. ಹಿರಿಯರ ತ್ಯಾಗವನ್ನು ಸ್ಮರಿಸೋಣ, ಇಂದಿನ ಸವಾಲುಗಳನ್ನು ಗೆಲ್ಲೋಣ, ನಾಳಿನ ಭವ್ಯ ಭಾರತಕ್ಕೆ ಭದ್ರ ಬುನಾದಿ ಹಾಕೋಣ. ನಾಳಿನ ಚಿನ್ನರೆ, ಈ ಭಾರತ ನಿಮ್ಮದು, ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಈ ಮಣ್ಣಿನ ಗೌರವವನ್ನು ಎತ್ತಿಡಿಯುವಂತಿರಲಿ. ಹೆದೆ ತಟ್ಟಿ ಹೇಳಿ, ನಾವು ಭಾರತೀಯರು. ಗಾಳಿಯಲ್ಲಿ ಐಕ್ಯವಾಗಿದೆ ವೀರರ ತ್ಯಾಗದ ಕತೆ, ಮಣ್ಣಿನಲ್ಲಿ ಬೆರೆತಿದೆ ತ್ಯಾಗಮಯಿಗಳ ವ್ಯಥೆ. ಪ್ರತಿಯೊಂದು ಹನಿಯಲ್ಲಿ ಚಿಗುರಲಿ ದೇಶದ ಪ್ರೀತಿ, ಜಗತ್ತಿಗೆ ಮಾದರಿಯಾಗಲಿ ನಮ್ಮ ಭಾರತೀಯ ನೀತಿ.
0: ಇಡೀ ಭಾರತದ ಇತಿಹಾಸ ಮತ್ತು ಭವಿಷ್ಯದ ಕನಸುಗಳನ್ನು ನಮ್ಮೆದುರು ತಮ್ಮ ಸೃಜನಶೀಲ ಮಾತುಗಳಿಂದ ತೆರೆದಿಟ್ಟ ಕವನ ಅವರಿಗೆ ಧನ್ಯವಾದಗಳು. ಇಂದಿನ ಯುವ ಜನತೆ ನಾಳೆಯ ಭಾರತದ ನಿರ್ಮಾತೃಗಳು. ದೇಶದ ಭವಿಷ್ಯ ನಮ್ಮ ಯುವಕರ ಕೈಯಲ್ಲಿದೆ. ಶಿಕ್ಷಣ ಪಡೆಯೋಣ, ಕೌಶಲ್ಯ ಬೆಳೆಸಿಕೊಳ್ಳೋಣ, ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳೋಣ, ಪರಿಸರವನ್ನು ರಕ್ಷಿಸೋಣ, ಸಾಮಾಜಿಕ ಜವಾಬ್ದಾರಿಯನ್ನು ಅರಿತುಕೊಳ್ಳೋಣ. ದೇಶಕ್ಕಾಗಿ ಗಡಿಯಲ್ಲಿ ಸೈನಿಕರು ಹೋರಾಡುತ್ತಿದ್ದಾರೆ. ನಾವು ನಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ದೇಶ ಸೇವೆ ಮಾಡಬಹುದು. ಒಬ್ಬ ವಿದ್ಯಾರ್ಥಿ ಉತ್ತಮವಾಗಿ ಕಲಿಯುವುದು ಕೂಡ ದೇಶ ಸೇವೆ. ಒಬ್ಬ ಶಿಕ್ಷಕ ಪ್ರಾಮಾಣಿಕವಾಗಿ ಬೋಧಿಸುವುದು ದೇಶ ಸೇವೆ. ಒಬ್ಬ ರೈತ ಅನ್ನ ಬೆಳೆಯುವುದು ದೇಶ ಸೇವೆ. ಒಬ್ಬ ವೈದ್ಯ ರೋಗಿಯ ಸೇವೆ ಮಾಡುವುದು ದೇಶ ಸೇವೆ. ಇನ್ನಷ್ಟು ಬಲಿಷ್ಠವಾಗಲಿ ನಮ್ಮ ಯುವ ಜನತೆ, ಇನ್ನಷ್ಟು ಸಾಧನೆ ಮಾಡಲಿ. ನಮ್ಮ ದೇಶ ಶಾಂತಿ, ಸಮೃದ್ಧಿ ಮತ್ತು ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯಲಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ನಿರೂಪಣೆ ಅನಘ MD, ಭಾಗವಹಿಸಿದವರು ಸುಮಂತ್, ಕವನ, ಹೃತಿಕ್ ಮತ್ತು ನವೀನ್. ನಿಮಗೆಲ್ಲರಿಗೂ ಮತ್ತೊಮ್ಮೆ 80th ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹಾಗೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ಇದುವರೆಗೆ SDM ಕಾಲೇಜಿನ BA ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮ ಕೇಳಿದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ವೀರ್ ಸಮರ್ಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ.

ಇದುವರೆಗೆ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ ಕೇಳಿದ್ದೀರಿ. ಮತ್ತೊಮ್ಮೆ ಎಲ್ಲ ಕೇಳುಗರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸದಾ ನಗುತ್ತಿರಿ, ನಮ್ಮ ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯಿರಿ. ಕೇಳ್ತಾ ಇರಿ, ಇದು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ, ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಹೋಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು VK ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ರೇಡಿಯೋ ನಿನಾದ 90.4 ಎಫ್ಎಂ. ಈಗ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಕ್ರಾಂತಿ ಕಹಳೆ ಭಾಸ್ಕರ್ ರೈ ಕುಕ್ಕುಳ್ಳಿ ಮತ್ತು ತಂಡದವರಿಂದ ವಿಶೇಷ ಯಕ್ಷಗಾನ ತಾಳಮದ್ದಳೆ ಕಥಾ ಸಂಯೋಜನೆ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ, ಪದ್ಯರಚನೆ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ, ಹಿಮ್ಮೇಳದಲ್ಲಿ ರಮೇಶ್ ಭಟ್ ಪುತ್ತೂರು, ಪಿಜಿ ಜಗನ್ನಿವಾಸ್ ರಾವ್, ಕೃಷ್ಣ ಪ್ರಕಾಶ್ ಉಳಿತಾಯ, ಅರ್ಥಧಾರಿಗಳು ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ಭಾಸ್ಕರ್ ರೈ ಕುಕ್ಕುವಳ್ಳಿ, ರಾಧಾಕೃಷ್ಣ ಕಲ್ಚರ್, ನಾ ಕಾರಂತ ಪೆರಾಜೆ, ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ, ರಂಗನಾಥ ಭಟ್ ಕುತ್ಯಾರು, ಸುಭಾಷ್ ಚಂದ್ರ ಇರಂತಾಜೆ, ಮಾಧವ ಮೂಡಿಶೆಡ್ಡೆ. ಕೇಳಿ ಯಕ್ಷಗಾನ ತಾಳಮದ್ದಳೆ ಕ್ರಾಂತಿ ಕಹಳೆ.

0: ಇಲ್ಲಿಯ ಅಧೀಶರಾದಂತಹ ಈ ಬಹದ್ದೂರ್ ಶಹ ವಯೋವೃದ್ಧನಾಗಿದ್ದೇನೆ, ಸಾಮ್ರಾಜ್ಯವನ್ನು ರಕ್ಷಿಸುವುದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಕ್ರೋಢೀಕರಣ ಮಾಡುವುದಕ್ಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇನೆ. ಈ ಪ್ರಪಂಚವನ್ನು ಆಳುವುದಕ್ಕೆ ಬೇಕಾಗಿ ಕೆಲವರು ರಾಜರಾಗಲಿ ಎಂಬುದಾಗಿ ಭಗವಂತ ಸೃಷ್ಟಿ ಮಾಡಿದನಂತೆ. ಬೇರೆ ಬೇರೆಯ ಹೊಣೆಗಾರಿಕೆಗಳನ್ನು ವಹಿಸಿಕೊಳ್ಳುವುದಕ್ಕಾಗಿ ಭಗವಂತ ಕೊಟ್ಟಂತಹ ಆಜ್ಞೆಯನ್ನನುಸರಿಸಿ ಈ ಪ್ರಪಂಚದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಆದರೆ ಏನು ಮಾಡೋಣ, ಒಬ್ಬ ಒಂದು ಕರ್ತವ್ಯವನ್ನು ನಿರ್ವಹಣೆ ಮಾಡುವುದಾದರೆ ಇನ್ನೊಬ್ಬ ಅದಕ್ಕೆ ಅಡ್ಡಿಯನ್ನುಂಟು ಮಾಡುವುದರ ಮೂಲಕವಾಗಿ ಅವನ ಧರ್ಮವನ್ನು ವಿರೋಧಿಸ್ತಾ ಇದ್ದಾರೆ. ಇದೆಲ್ಲವೂ ಅಲ್ಲಾಹುವಿನ ಕರುಣೆಯನ್ನು ಕಳೆದುಕೊಳ್ಳುವಂತಹ ಪರಿಯಲ್ಲವೇ? ಬಹಳ ಹಿಂದೆ, 5-6 ಶತಮಾನಗಳ ಹಿಂದೆ, ಬಹಳ ದೂರದ ತುರ್ಕಿಸ್ತಾನದಿಂದ ನಮ್ಮ ಹಿರಿಯರಾದಂತಹ ವಾವರ ಬಂದನಂತೆ ಇಲ್ಲಿಗೆ. ಈ ಭಾರತ ಭೂಮಿಯಲ್ಲಿ ತನ್ನ ಆಡಳಿತದ ಛಾಪನ್ನೊತ್ತಿ ನಮ್ಮ ವಂಶ ಬಹಳ ಕಾಲದಿಂದ ಬೆಳೆದುಕೊಂಡು ಬಂದಿತ್ತು. ಆದರೆ ಇಲ್ಲಿ ಈ ಹಿಂದೂಸ್ತಾನದ ಜನ ತುರ್ಕಿಸ್ತಾನದ ಪರ್ಷಿಯಾದ ಕಡೆಯಿಂದ ಬಂದಂತಹ ನಮ್ಮನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದರು. ಒಂದಷ್ಟು ಕಾಲ ನಮ್ಮೊಡನೆ ಸಾಂಸ್ಕೃತಿಕವಾದಂತಹ ಸಮರ ನಡೆದರೂ ಕೂಡ ಈಗ ಐಕ್ಯವಾಗಿ ಒಂದಾಗಿ ಬಾಳ್ತಾ ಇದ್ದೇವೆ. ನಮ್ಮಲ್ಲಿ ಅಕ್ಬರ ಹುಮಾಯೂನರಂತಹ, ಜಹಾಂಗೀರ ಶಹಜಾನರಂತಹ ಅತ್ಯುತ್ತಮರಾದಂತಹ ದೊರೆಗಳು ಆಗಿ ಹೋಗಲಿಲ್ಲವೆ? ಈ ದೇಶದ ಧರ್ಮ ಯಾವುದು ಎನ್ನುವುದನ್ನು ನೋಡಿಕೊಂಡು ನಮ್ಮ ನಾಡಿನಿಂದ ನಾವು ನಡೆದುಕೊಂಡು ಬಂದಂತಹ ಧರ್ಮವನ್ನು ಇಲ್ಲಿಯೂ ಕೂಡ ಪ್ರಚಾರ ಮಾಡಿ ಈ ದೇಶದಲ್ಲಿರತಕ್ಕಂತಹ ಧರ್ಮವನ್ನು ತಾವಾಗಿ ಸ್ವೀಕರಿಸುವಂತಹ, ತಮ್ಮ ಧರ್ಮದಲ್ಲಿ ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಬದುಕತಕ್ಕಂತಹ ಪರಂಪರೆಯನ್ನು ಉಳಿಸಿ ಬೆಳೆಸಿ ನಡ್ಕೊಂಡು ಬರಲಿಲ್ಲವೆ? ಆದರೆ ಇತ್ತೀಚೆಗಿನ ದಿನಗಳಲ್ಲಿ ನಡೆಯುತ್ತಾ ಇರುವಂಥದ್ದೇ ಬೇರೆ. ಪೋರ್ಚುಗೀಸರಿರಬಹುದು ಅಥವಾ ಇನ್ನೊಂದು ಬಗೆಯ ಬೇರೆ ದೇಶದ ರಾಜರುಗಳಿರಬಹುದು, ಈ ನಾಡಿಗೆ ಬಂದು ಕೇವಲ ವ್ಯಾಪಾರದ ನಿಮಿತ್ತವಾಗಿ ಈ ನಾಡನ್ನು ಸೇರಿಕೊಂಡು ನಮ್ಮ ನಾಡಿನ ಸ್ವತ್ತುಗಳನ್ನು ಕಡಿಮೆ ಬೆಲೆಗೆ ಸ್ವೀಕರಿಸಿಕೊಂಡು ಅವರ ದೇಶದಿಂದ ತಂದಂತಹ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಿ ತನ್ಮೂಲಕವಾಗಿ ಶ್ರೀಮಂತರಾಗುತ್ತಾ ಇದ್ದಾರೆ. ನಮ್ಮ ನಾಡಿನ ಜನ ಆ ವಸ್ತುಗಳಿಗೆ ಮೋಹಗೊಂಡು ಅವುಗಳನ್ನು ಸ್ವೀಕರಿಸುವಂತಹ ನೆಲೆಗೆ ಬರ್ತಾ ಇದ್ದಾರೆ. ಈಚೆಗೆ ಬಂದಂತಹ ಈಸ್ಟ್ ಇಂಡಿಯಾ ಎನ್ನುವಂತಹ ಒಂದು ಕಂಪನಿ, ಬಹಳ ದೂರದಿಂದ ಬಂದಂತಹ ಒಂದು ವ್ಯಾಪಾರಿ ಸಂಸ್ಥೆಯಂತೆ ಅದು ಈ ನಾಡಿಗೆ ಬರುವುದರ ಮೂಲಕವಾಗಿ ಬೇರೇನೂ ಆದದ್ದಲ್ಲ, ಕೇವಲ ಒಂದು ವ್ಯಾಪಾರಿ ಸಂಸ್ಥೆ ಇಡೀ ರಾಜಕೀಯವಾದಂತಹ ಅರಸೊತ್ತಿಗೆಯನ್ನೇ ತನ್ನ ಮುಷ್ಟಿಯೊಳಗೆ ತಂದುಕೊಂಡದ್ದು ಅಂದರೆ ಇದಕ್ಕಿಂತ ದೊಡ್ಡ ಅವನತಿ ಇನ್ನೇನು? ಅಲ್ಲ, ಇನ್ಯಾರನ್ನು ನಾವು ಯಾಕೆ ಹೇಳಬೇಕು? ನಮ್ಮ ಸಂತತಿಯಲ್ಲಿಯೇ ಹಿರಿಯನಾದಂತಹ ಜಹಾಂಗೀರನ್ ಎನ್ನುವಂತಹ ದೊರೆ ಈ ಈಸ್ಟ್ ಇಂಡಿಯಾ ಕಂಪನಿಗೆ ಮೊದಲ ಮಣೆ ಹಾಕಿದ ಎಂಬುದಾಗಿ ನಮ್ಮ ಹಿರಿಯರು ಹೇಳುವುದನ್ನು ನಾನು ಕೇಳಿದ್ದೇನೆ. ಏನು ಮಾಡೋಣ, ಬಹಳ ನಾಜೂಕಾದಂತಹ ವ್ಯವಹಾರವನ್ನು ಮಾಡಿಕೊಂಡು ನಮ್ಮ ನಾಡಿನ ಸಂಪತ್ತಿನಲ್ಲಿಯೇ ಬೆಳೆದಂತಹ ಈಸ್ಟ್ ಇಂಡಿಯಾದಂತಹ ಒಂದು ಕಂಪನಿ ನಮ್ಮ ನಾಡನ್ನೇ ಆಳುವಲ್ಲಿವರೆಗೂ ಮುಂದೆ ಬಂತಲ್ಲ. ಯಾವ ನಾಡಿನಲ್ಲಿ ದೊರೆಯಾದವನೊಬ್ಬ ತನ್ನ ಮಕ್ಕಳನ್ನು ಕಳೆದುಕೊಳ್ಳುತ್ತಾನೋ ಅಥವಾ ಮಕ್ಕಳನ್ನೇ ಪಡೆಯದೇ ಇರ್ತಾನೋ, ಅಂತಹ ನಾಡಿನ ದೊರೆ ತನ್ನ ಸಂತತಿಯನ್ನು ಪಡೆಯಲಿಲ್ಲ ಅಂತಾದರೆ ಆ ದೊರೆಯೊಂದಿಗೆ ವ್ಯವಹಾರವನ್ನು ಮಾಡಿಕೊಂಡಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿ ಆ ರಾಜ್ಯದ ಅರಸೊತ್ತಿಗೆಯನ್ನೇ ತನ್ನ ವಶ ಮಾಡಿಕೊಳ್ಳುತ್ತದೆ. ಹೀಗಾದ್ರೆ ಇನ್ನು ಹೆಚ್ಚು ದಿನ ಕಾಲ ಈ ದೇಶದ ಸ್ವತಂತ್ರರಾದಂತಹ ಸಾರ್ವಭೌಮ ಅಧಿಕಾರವನ್ನು ಪಡೆದಂತಹ ರಾಜರುಗಳು ಇಲ್ಲಿ ಬಾಳಿ ಬದುಕುವುದಕ್ಕಿದೆಯೇ? ನಮ್ಮ ನಾಡಿನ ಜನ ನಮ್ಮ ನಾಡನ್ನು ನಾವೇ ಆಳತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಕಳೆದುಕೊಂಡು ಪಾರತಂತ್ರಕ್ಕೆ ಒಳಗಾಗಬೇಕಾದಂತಹ ದುಸ್ಥಿತಿಗೆ ಒಳಗಾಗಬೇಕಾಗಲಿಲ್ಲವೇ? ಇಂತಹ ದುಸ್ಥಿತಿಯನ್ನು ನಿವಾರಿಸುವುದು ಹೇಗೆ? ಸಮಾನವಾದಂತಹ ಆಸಕ್ತಿಯುಳ್ಳ ಜನ, ಸ್ವಾತಂತ್ರ್ಯವನ್ನು ಪಡೆಯಬೇಕು ಎನ್ನುವಂತಹ ಆಸಕ್ತಿಯುಳ್ಳ ಜನ ನಮ್ಮಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವುದರ ಕುರಿತಾಗಿ ನಾನೊಂದು ಸಂಪರ್ಕ ಜಾಲವನ್ನೇ ಮಾಡಿದ್ದೇನೆ. ಹಾಗಾಗಿ ದೂರದ ಝಾನ್ಸಿಯಿಂದ, ದೂರದ ಮರಾಠರ ಪೇಶ್ವೆಯವರಿಂದ ನನಗೆ ಮಾರುತ್ತರ ಬಂದಿದೆ, ಮಾರೋಲೆ ಬಂದಿದೆ. ನನ್ನನ್ನು ಭೇಟಿ ಮಾಡುವಂತಹ ಉದ್ದೇಶದಿಂದ ಪೇಶ್ವೆ ವಂಶದ ತಾಂತ್ಯಾ ಟೋಪಿ ಬರ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಅವರ ನಿರೀಕ್ಷೆಯಲ್ಲಿದ್ದೇನಂತೆ.
1: ಬಾದಶಹರೇ, ಓಹೋ, ನಮಸ್ಕರಿಸಿಕೊಂಡಿದ್ದೇನೆ.
0: ಹೇಗೆ ಬರಬೇಕು? ಇದು ಯೋಗ್ಯವಾದಂತಹ ಆಸನವನ್ನಿರಿಸಿದ್ದೇನೆ, ಅಲಂಕರಿಸಿಕೊಳ್ಳಬೇಕು.
1: ಬಹಳ ಸಂತೋಷ. ಈ ಹೊತ್ತು ಭಾರತದ ಚಕ್ರವರ್ತಿಯಾಗುವ ಯೋಗ್ಯತೆಯುಳ್ಳವರು ತಾವು. ತಮ್ಮ ನೇತೃತ್ವದಲ್ಲಿ ಬಹಳ ದೂರಗಾಮಿಯಾದಂತಹ ಒಂದು ಚಟುವಟಿಕೆಗಳು ಅಥವಾ ಕ್ರಾಂತಿಗಳು ನಡೆಯಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ದುಷ್ಟರಾದಂತಹ ಉನ್ಮತ್ತರಾದಂತಹ ಆ ಪರದೇಶಿಗಳನ್ನ ಈ ನಾಡಿನಿಂದ ಕಿತ್ತೊಗೆದು ಭರತ ವಸುಂಧರೆಯ ಆ ಸ್ವಾತಂತ್ರ್ಯವನ್ನು ಗಳಿಸಬೇಕಾದಂತಹ ಅಗತ್ಯ ನಮಗಿದೆ. ಅದಕ್ಕಾಗಿ ನನ್ನದೊಂದು ಕೋರಿಕೆ ಇದೆ.
0: ಏನಂತ?

0: బహదూర్ షాహరు తావు దెహలీయ రత్నసింహాసనం నేరిదంతహ మొఘలర కొనయ కొండి. ఈనాడిన ధర్మవన్ను మెచ్చి అదకే మాన్యత ఎన్నుకొట్టంతహ వంశ తమ్ముదు.
1: ಪರಧರ್ಮ ಸಹಿಷ್ಣುತೆ ನಮ್ಮ ವಂಶದ ಒಂದು ಹಿರಿಮೆಯೂ ಹೌದು.
0: ಆದ್ದರಿಂದ ಆ ಕಾಲದ ಇತಿಹಾಸದಲ್ಲಿ ಭಾರತೀಯರಿಗೆ ಸಂತ್ರಸ್ತ ಸ್ಥಿತಿ ಬಂದದ್ದಿಲ್ಲ,
1: ಖಂಡಿತ ಇಲ್ಲ.
0: ಆದರೆ ಯಾವಾಗ ಬಿಳಿಮೋರೆಯ ಆ ಬ್ರಿಟಿಷರು ಇಲ್ಲಿಗೆ ಬಂದ್ರು, ಆ ಬಳಿಕ ನಮ್ಮ ಪಾಡು ಹಾಳಾಗಿ ಹೋಯಿತು. ನೋಡಿ,
1: ಜಗತ್ತನ್ನೇ ಆಳಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯಿಂದ ಹೊರಟು ಬಂದವರವರು.
0: ಹೌದು, ನಮ್ಮ ಮಹಾರಾಷ್ಟ್ರದಲ್ಲಿ ಪೇಶ್ವೆ ಬಾಜಿರಾಯರು ನನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದವರು. ನನಗೆ ರತ್ನಖಚಿತವಾದಂತಹ ಟೊಪ್ಪಿಯನ್ನಿಟ್ಟು ರಘುನಾಥನಾದಂತಹ ನನ್ನನ್ನು ತಾತ್ಯಾಟೋಪೆ ಅಂತ ಕರೆದರು. ಅವರ ದತ್ತುಪುತ್ರರಾದಂತಹ ನಾನಾ ಸಾಹೇಬರು ನನ್ನ ಆತ್ಮೀಯ ಗೆಳೆಯರು. ಮಾತ್ರ ಅಲ್ಲ, ಅಲ್ಲೇ ಕುದುರೆ ಸವಾರಿಯನ್ನು ಮಾಡಿ ಗಂಡಸರಿಗಿಂತಲೂ ಹೆಚ್ಚು ವೀರಾಗ್ರಣಿ ಅಂತ ಅನ್ನಿಸಿಕೊಂಡಂತಹ ಝಾನ್ಸಿ ರಾಣಿ ಮನು ಅಂತ ಅವಳ ಹೆಸರು, ಅವಳು ನಮ್ಮ ಜೊತೆಗಿದ್ದವಳು. ನಾವಿಬ್ಬರು ಸಮಾನವಾದಂತಹ ಮನಸ್ಸುಳ್ಳವರಾಗಿ ಭಾರತ ವಸುಂಧರಕ್ಕೆ ಸ್ವಾತಂತ್ರ್ಯವನ್ನು ತರಬೇಕು ಅಂತ ಆದಷ್ಟು ಪ್ರಯತ್ನ ಪಟ್ಟವರು. ಆದರೆ ಕೈ ಸಾಗಲಿಲ್ಲ ದೊರೆಗಳೇ, ಸರಿಯಾದಂತಹ ನೇತೃತ್ವ ನಮಗೆ ಸಿಗಲಿಲ್ಲ.
1: ತಾತ್ಯಾಟೋಪಿ, ಈಗಾಗಲೇ ಬಂಗಾಳದಲ್ಲಿ ನಡೆದಂತಹ ಸನ್ಯಾಸಿ ದಂಗೆ, ಒರಿಸ್ಸಾದಲ್ಲಿ ನಡೆದಂತಹ ಜಮೀನುದಾರರ ಬಂಡಾಯ ಇತ್ಯಾದಿ ಇತಿಹಾಸದ ಪುಟಗಳಲ್ಲಿ ನಾವು ತೆರೆದು ನೋಡಿದರೆ ಈ ಹೋರಾಟಕ್ಕೆ ಒಂದು ಸುಂದರವಾದಂತಹ ಇತಿಹಾಸವೇ ಇದೆ.
0: ಹೌದು,
1: ಇದನ್ನು ಮುಂದುವರಿಸಿ ನಾವು ಇನ್ನಷ್ಟು ವ್ಯವಸ್ಥಿತವಾಗಿ ಹೇಗೆ ಮಾಡಬಹುದು ಎನ್ನುವುದರ ಕುರಿತಾಗಿ ಚಿಂತನೆ ಮಾಡಬೇಕು ಅಂತ ನಾನು ನಿಮ್ಮನ್ನೆಲ್ಲ ಮತ್ತೆ ಈ ಕಡೆಗಾಗಿ ಬರಮಾಡಿ.
0: ಈಗ ಆಂಗ್ಲರ ದಬ್ಬಾಳಿಕೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ, ಸೈನ್ಯದಲ್ಲಿ ನಮ್ಮವರಿಗೆಲ್ಲ ಕನಿಷ್ಠವಾದಂತಹ ಸ್ಥಾನಮಾನಗಳನ್ನು ಕೊಡುವುದು
1: ಸುಬೇದಾರ, ಅದಕ್ಕಿಂತ ಹೆಚ್ಚಿನದಿಲ್ಲವಂತೆ.
0: ಒಂದು 70 ಹಣ ಸಿಗುವಷ್ಟು ಮಾತ್ರ ನಾಣ್ಯಗಳನ್ನು ಕೊಡುವಂತಹ ಒಂದು ಸಂಬಳದ ಹುದ್ದೆ ಇರುವಂತದ್ದು.
1: ಕೇವಲ ಹಣಕ್ಕೋಸ್ಕರವಾಗಿ ನಮ್ಮ ನಾಡಿನವರು ಅವರ ಸೈನಿಕರಾಗಿ ಜೀತದಾಳುಗಳಾಗಿರತಕ್ಕಂತಹ ಪರಿಸ್ಥಿತಿ ಬಂದು ಹೋಯಿತು.
0: ಅಷ್ಟು ಮಾತ್ರ ಅಲ್ಲ ದೊರೆಗಳೇ, ಇತ್ತೀಚೆಗೆ ನಡೆದಂತಹ ಒಂದು ವಿದ್ಯಮಾನ ನಮ್ಮ ಸ್ವಾಭಿಮಾನವನ್ನು ಕೆಣಕುವಂತಹದ್ದು. ಸೈನ್ಯದಲ್ಲಿರುವಂತಹ ಸೈನಿಕರಿಗೆ, ಅವರು ಮುಸಲ್ಮಾನರಾಗಿದ್ದರೆ ಅವರಿಗೆ ಹಂದಿಯ ನೆಣ, ಅವರು ಹಿಂದೂಗಳಾಗಿದ್ದರೆ ಅವರಿಗೆ ಗೋಮಾತೆಯ ನೆಣ, ಇದನ್ನು ಸವರಿದಂತಹ ತೋಟಗಳನ್ನು ಕೊಡುವಂತಹ ಒಂದು ಪದ್ಧತಿ ಬಂತಂತೆ. ಸ್ವಾಭಿಮಾನಿಗಳನ್ನು ಧಿಕ್ಕರಿಸುವ ಹಾಗಿಲ್ಲ, ಬದುಕಬೇಕಾಗಿದ್ರೆ ಅವರ ಹುದ್ದೆಯಲ್ಲಿ ಇರಬೇಕು, ಅವರ ಉದ್ಯೋಗವನ್ನು ಮಾಡಬೇಕು. ಇಂತಹ ಸ್ಥಿತಿಯಲ್ಲಿ ಒಬ್ಬ ಸ್ವಾಭಿಮಾನಿ ಭಾರತೀಯ ಹೇಗೆ ಬದುಕಬೇಕು ಹೇಳಿ? ಮುಂದಿನ ಜನಾಂಗ ಆ ಸ್ವಾತಂತ್ರ್ಯದ ಹೊಂಗನಸನ್ನು ಹೇಗೆ ನನಸನ್ನಾಗಿ ಮಾಡುವುದಕ್ಕೆ ಸಾಧ್ಯ? ಈ ಬಗ್ಗೆ ನಾವು ಯೋಚಿಸಬೇಕು. ನಾವು ಇಡೀ ಪ್ರಾದೇಶಿಕವಾದಂತಹ ಸಂಘಟನೆ ಜೊತೆಗೆ ಇಡೀ ರಾಷ್ಟ್ರದ ಸಂಘಟನೆಯನ್ನು ಮಾಡಬೇಕಾದಂತಹ ಒಂದು ಕೆಲಸ ಆಗಬೇಕಾಗಿದೆ. ಮೊತ್ತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಅದಕ್ಕೆ ನಾಂದಿಯನ್ನು ಹಾಡಬೇಕಾಗಿದೆ ಸ್ವಾಮಿ.
1: ಇದರ ನೇತೃತ್ವವನ್ನು ವಹಿಸಿಕೊಳ್ಳುವುದಕ್ಕೆ ನಾನಂತೂ ವೃದ್ಧ, ವಯೋವೃದ್ಧ.
0: ಹೌದು,
1: ಏನಿದ್ದರೂ ಸಲಹೆ ಸೂಚನೆಗಳನ್ನು ಕೊಟ್ಟೇನು, ನಮ್ಮದಾದಂತಹ ಬಲವನ್ನು ನಾನು ಹಂಚಿಕೊಟ್ಟೇನು. ಈ ನಾಡಿನಲ್ಲಿ ಆಳುತ್ತಿರುವಂತಹ ಯಾವೆಲ್ಲ ದೊರೆಗಳಿದ್ದಾರೋ, ದೇಶ ಪ್ರೇಮಿಗಳಿದ್ದಾರೋ, ನಮ್ಮ ದೇಶ ನಿಜವಾಗಿಯೂ ಹಾಳಾದದ್ದು ಕೇವಲ ಹಣದಾಸೆಯಿಂದ, ಕೇವಲ ಅಧಿಕಾರದಾಸೆಯಿಂದ, ವಿದೇಶಿಯರಿಗೆ ಮಣೆ ಹಾಕಿದ ಹಸೆಯನ್ನು ಬಿಡಿಸಿದಂತಹ ರಾಜರುಗಳಿಂದಲೇ ಹೊರತು ಪೃಥ್ವಿರಾಜನಂತಹ ದೇಶಪ್ರೇಮಿಗಳಿಂದಲ್ಲ.
0: ಅಲ್ಲ,
1: ಆದ್ದರಿಂದ ದೇಶಪ್ರೇಮಿಗಳಾದಂತಹ ಸಂಸ್ಕೃತಿ ಪ್ರೇಮಿಗಳಾದಂಥವರು ಯಾರಿದ್ದಾರೆ ಅಂಥವರನ್ನು ನಾವು ನೋಡಿಕೊಂಡು ಅವರನ್ನು ಸಂಘಟನೆ ಮಾಡಿ ಯೋಗ್ಯವಾದಂತಹ ದಿನವೊಂದನ್ನು ನಿಶ್ಚಯಿಸಿ ನಮ್ಮ ದಂಗೆಯ ಸ್ಫೋಟವನ್ನು ಮಾಡೋಣ. ಸ್ಫೋಟವನ್ನು
0: ದಂಗೆ ಮಾಡಬೇಕು ಅಂತಲೂ ಪ್ರಕಾಶವಾಗಿ ಮಾಡುವ ಹಾಗಿಲ್ಲ, ಆದಷ್ಟು ಗುಟ್ಟಿನಲ್ಲಿ ನಮ್ಮ ವ್ಯವಹಾರ ಆಗಬೇಕು. ಆಂಗ್ಲರ ಕಿವಿಗೆ ಮುಟ್ಟದ ಹಾಗೆ, ಅವರ ಕಣ್ಣಿಗೆ ಕಾಣದ ಹಾಗೆ ನಾವು ಬಹಳಷ್ಟು ನೇಪಥ್ಯದಲ್ಲಿದ್ದುಕೊಂಡು.
1: ಅದಕ್ಕಾಗಿ ನಮ್ಮಲ್ಲೊಂದು ತಂತ್ರ ಇತ್ತು.
0: ಏನು
1: ಹಳೆಯ ತಂತ್ರ?
0: ಯಾವ ತಂತ್ರ ಹೇಳಿ?
1: ಒಂದು ಸಂದೇಶವನ್ನು ರವಾನೆ ಮಾಡಬೇಕಾದ್ರೆ ಬಹಳ ಹಳೆಯ ಕಾಲದ ಪದ್ಧತಿ ಇದು. ರೊಟ್ಟಿಯನ್ನು ಕಳಿಸುವುದು, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ರೊಟ್ಟಿಯನ್ನು ಮಾತ್ರ ಕಳಿಸುವುದರಲ್ಲಿ ಯಾವುದೇ ರೀತಿಯಾದಂತಹ ಬರವಣಿಗೆಗಳಿಲ್ಲ. ರೊಟ್ಟಿ ಎನ್ನುವುದೊಂದು ಸಾಂಕೇತಿಕವಾದಂತಹ ವಸ್ತು.
0: ಆ ರೊಟ್ಟಿಯನ್ನು ಅವರು ಸ್ವೀಕರಿಸುವ ರೊಟ್ಟಿ ಮಾಡಿ ಬೇರೆ ಕಡೆ ಕಳಿಸುವುದು.

0: ತಲಪಾಯ ಉರುಳಿತು ಎಂದಾದರೆ ಮತ್ತೆ ಆ ಅರಮನೆ ಉಳಿಯುವುದಕ್ಕೆ ಸಾಧ್ಯ ಇದೆಯೇ? ರಕ್ಷಕರಾಗಿ ಒಳಗೆ ಉಳಿಯುವವರು ತಮ್ಮ ರಕ್ಷಣೆಯ ಗೋಡೆಯನ್ನು ಮುರಿದ್ರು ಎಂದಾದರೆ ಮತ್ತೆ ಅವರು ಒಳ್ಳೆಯ ರೀತಿಯಲ್ಲಿ ಬಾಳುವುದಕ್ಕಿದೆಯೇ? ಆಂಗ್ಲರು ಈ ರಾಷ್ಟ್ರದ ಸಂಪತ್ತನ್ನು ದೋಚುವುದಕ್ಕೆ ಮುಂದಾದ್ರು, ಅಷ್ಟು ಮಾತ್ರವಲ್ಲ ನಮ್ಮನ್ನು ಬಾಧಿಸುವುದಕ್ಕೂ ಪೀಡಿಸುವುದಕ್ಕೂ ಮುಂದಾದ್ರು. ಅದರ ಪರಿಣಾಮವಾಗಿ ಆಂಗ್ಲರ ಕೈಗಳಿಗೆ ದುಡಿಯುವಂತ ಶಸ್ತ್ರಾಸ್ತ್ರ ಪಡೆಯವರೆಲ್ಲರೂ ಇಂದು ವಿರೋಧಿಗಳಾಗಿದ್ದಾರೆ. ಧಾರ್ಮಿಕ ಭಾವನೆಗೆ ತೊಂದರೆ ಆಗುವಂತಹ ಕಾರ್ಯಗಳನ್ನೆಲ್ಲ ಇವರು ಮಾಡಿಬಿಟ್ರಲ್ಲ. ಮಂಗಳ ಪಾಂಡೆ ಎನ್ನುವಂತಹ ಶಸ್ತ್ರಾಸ್ತ್ರ ಪಡೆಯ ಸೈನಿಕನಾಗಿರುವಂತಹ ನಾನು ಕೂಡ ಕ್ರೋಧಗೊಂಡಿದ್ದೇನೆ. ನನ್ನ ಜೊತೆಗೆ ಅದೆಷ್ಟೋ ಮಂದಿಗಳು ಕ್ರೋಧಗೊಂಡು ನನ್ನ ಬೆನ್ನಡೆಯಲ್ಲೇ ಬರುತ್ತಾ ಇದ್ದಾರೆ. ಮುಸಲ್ಮಾನರಾಗಿರುವವರಿಗೆ ಹಂದಿಯ ಕೊಬ್ಬನ್ನು, ಅದು ಕೂಡ ನಾವು ಬಳಸುವಂತಹ ಶಸ್ತ್ರಾಸ್ತ್ರದೊಳಗೆ ಹಾಕುವಂತಹ ಮದ್ದು ಗುಂಡಿಗೆ ಅದರ ನೆಣವನ್ನು ಪೂಸಿಕೊಟ್ಟಿದ್ದಾರಲ್ಲ. ಹಿಂದೂಗಳಿಗೆ ಗೋವಿನ ಕೊಬ್ಬನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಬಾಯಿಯ ಮುಖೇನ ಕಚ್ಚಿ ನಾವು ಈ ಶಸ್ತ್ರಾಸ್ತ್ರವನ್ನು ಉಪಯೋಗಿಸಬೇಕಾಗುತ್ತದೆ. ಇಂಥ ಅನ್ಯಾಯ ಆಗಿದೆ ಎನ್ನುವಾಗ ಯಾರು ತಾನೇ ವಿರೋಧಿಸದೆ ಸುಮ್ಮಗುಳಿಯುತ್ತಾರೆ? ಆ ಕಾರಣದಿಂದಾಗಿ ಇಂದು ಈ ಕ್ಷಣದಲ್ಲಿ ಈ ಮೀರತ್ತಿನ ಈ ಪ್ರದೇಶದಿಂದ ಆಂಗ್ಲರನ್ನು ವಿರೋಧಿಸುವುದಕ್ಕಾಗಿ ಮುಂದಾಗುತ್ತೇನೆ, ಮುಂದಾಗುತ್ತೇನೆ. ನಿಮ್ಮನ್ನು ವಿರೋಧಿಸುವುದಕ್ಕಾಗಿ ಬಂದಿರುವಂತಹ ಭಾರತೀಯ ಪಡೆ ನಮ್ಮದಾಗಿದೆ.
1: ಭಾರತೀಯರು.

0: ವರದಿಯರೇ.
1: ಏನಯ್ಯಾ ಅಧಿಕಾರಿ,
0: ಮೀರತ್ತು ಈ ಹೊತ್ತು ನಮ್ಮ ಸ್ವಾಧೀನವಾಗಿದೆ. ಮರಳಿ ನೀವು ಅದನ್ನು ಈ ಹೊತ್ತು
1: ಕೈ ಏರಿ ಪಡೆದುಕೊಳ್ಳುತ್ತೇವೆ.
0: ಹಾಕುವಾಗೆ ಕಾಣುತ್ತಾ ಉಂಟು ಆ ಕಡೆಗೆ, ಎಲ್ಲರದ್ದು ಬೊಬ್ಬೆ ಕೇಳುತ್ತಾ ಇದೆ ನಮ್ಮ ಕಿವಿಗಳಿಗೆ. ಮುಂದೊತ್ತಿ ಬಂದಿದ್ದೀರಲ್ಲ ನೀವು ಭಾರತೀಯರು, ಈ ಕಡೆಗೆ ಭಾರತೀಯರು ಅಂತ ನಾವು ಗ್ರಹಿಸಿದ್ದೆ.
1: ಅದು ತಪ್ಪಿ ಹೋಗಿದೆ.
0: ನಮ್ಮ ವ್ಯವಹಾರದ ಕಡೆಗೆ ಕೈ ಹಾಕ್ಲಿಕ್ಕೆ ಇಲ್ಲ ಅಂತ ಗ್ರಹಿಸಿದ್ದೆವು. ಆದ್ರೆ ನೀವು ಏರಿ ಬಂದ ದರ್ಪವನ್ನೆಲ್ಲ ನೋಡುವಾಗ ಮೊದಲಿನ ಹಾಗೆ ನಿಮ್ಮಲ್ಲಿ ಎಲ್ಲ ಇದ್ದದ್ದೆಲ್ಲ ನಮ್ಮಲ್ಲಿರೋದು, ಬೇಕಾದಂತ ಮದ್ದು ಗುಂಡುಗಳು ಬೇಕಾದಂತಿದೆ. ಇಲ್ಲಿಂದ ಕಚ್ಚಿ ಆಚೆ ಬಿಸಾಡಿದರೆ ನಿಮ್ಮ ಗುಂಪು ಘರ್ಷಣೆ ಇಲ್ಲ, ಅಲ್ಲಿ ಸ್ಮಶಾನವೇ.
1: ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ನಾವು ನಿಷ್ಠಾವಂತರಾಗಿ ದುಡಿತಿದ್ದಂತ ನಮ್ಮ ಭಾವನೆಗಳಿಗೆ ವಿರೋಧವನ್ನು ಒಡ್ಡಿದವರು ತಾವುಗಳು. ಶಸ್ತ್ರಾಸ್ತ್ರಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬಾರದೆನ್ನುವ ನೆಲೆಯಲ್ಲಿ
0: ಹೇಳಿದಾಗೆ ಕೇಳಿದರೆ ನೀವು ಬದುಕಿದ್ದೀರಾ?
1: ವಂಚನೆ ಮಾಡಿದ್ದೀರಲ್ಲ, ವಂಚನೆಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡುತ್ತೇನೆ. ನಿಮ್ಮ ಶಸ್ತ್ರಾಸ್ತ್ರವನ್ನು ಸೆಳೆದು ನಿಮ್ಮನ್ನೇ ಕೊಂದು ಮುಗಿಸ್ತೇನೆ.

0: ಪಾತಾಟೋಪಿ
1: ನಮ್ಮ ನಿರೀಕ್ಷೆ ಸುಳ್ಳಾಗಲಿಲ್ಲ. ಅಖಂಡ ಭಾರತ ದೇಶದಲ್ಲಿ ಒಂದು ಸಂಚಲನ ಪ್ರಾರಂಭ ಆಗಿದೆ. ಅದರ ಪರಿಣಾಮವೇ ಅಲ್ವೇ 1857 ಇದೀಗ ನಡೆದಂತಹ ಮೊದಲ ಸಂಗ್ರಾಮ, ಮೊತ್ತ ಮೊದಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇದನ್ನೆಲ್ಲ ನಾವು ಘೋಷಣೆ ಮಾಡಿದೆವು. ಈ ಹೊತ್ತಿಗೆ ನಮ್ಮ ಜೊತೆಗಾರರನ್ನು ಕೆಲವರನ್ನು ನಾವು ಕಳ್ಕೊಂಡಿದ್ದೇವೆ. ಆ ದುಃಖ ನಮಗಿದೆ. ಹಾಗಂತ ಅಖಂಡವಾದಂತಹ ಒಂದು ರಾಷ್ಟ್ರೀಯ ಭಾವನೆ ನಮ್ಮಲ್ಲಿ ಬಂತಲ್ಲ, ಇದು ಬಂದು ಮುಂದೆ ಈ ಚಿತ್ರಣ ಭವ್ಯವಾಗಬೇಕು ಅಂತ ಇದ್ರೆ, ಭವ್ಯವಾದಂತಹ ಸ್ವತಂತ್ರ ಭಾರತದ ನಿರ್ಮಾಣ ಆಗಬೇಕಾಗಿದ್ರೆ ವಿದ್ಯುಕ್ತವಾಗಿ ಅದಕ್ಕೊಬ್ಬ ನಾಯಕ ಅಂತ ಆಗಬೇಕು. ಆದ್ದರಿಂದ ನಾವೆಲ್ಲ ತೀರ್ಮಾನ ಮಾಡಿಕೊಂಡಿದ್ದೇವೆ.
2: ಈಗಾಗಲೇ ಪಂಜಾಬ್, ದಿಲ್ಲಿ ಮುಂತಾದಂತಹ ಬಿಹಾರದವರೆಗೆ ವ್ಯಾಪಿಸಿಕೊಂಡಂತಹ ಈ ಒಂದು ದಂಗೆ ಮತ್ತು ಬ್ರಿಟಿಷರ ವಿರುದ್ಧವಾದಂತಹ ನಮ್ಮ ಗೆಲುವು ಉಳಿಬೇಕು ಮಾತ್ರ ಅಲ್ಲ, ಬ್ರಿಟಿಷರು ಈ ದೇಶವನ್ನು ಬಿಟ್ಟು ತೊಲಗಬೇಕು, ಇಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕು ಅಂತ ಆದ್ರೆ ನಮ್ಮಲ್ಲಿ ಒಂದು ತಪ್ಪಾಗಿದೆ ತಾತ್ಯಾಟೋಪಿ.
1: ಏನು?
2: ನಾವು ಒಂದು ಯೋಜನಾಬದ್ಧವಾಗಿ ಒಂದು ಕಾರ್ಯವನ್ನು ಮಾಡಿದರೆ ಮಾತ್ರ ಎಲ್ಲ ಪ್ರತಿಫಲವನ್ನು ನಿರೀಕ್ಷೆಯಂತೆ ಪಡೆಯುವುದಕ್ಕೆ ಸಾಧ್ಯವೋ ಏನೋ.
1: ಹೌದು,
2: ಸಿಪಾಯಿಗಳು ದಂಗೆಯನ್ನು ಮಾಡುವಲ್ಲಿ ನಾವು ನಿರ್ಧರಿಸಿದ ದಿನಾಂಕದಿಂದಲೇ 20 ದಿನ ಮುಂಚಿತವಾಗಿಯೇ ಇದನ್ನು ಆರಂಭ ಮಾಡಿದ್ರು.
1: ಆದ್ರಿಂದ ವೈಫಲ್ಯ ಆಯಿತು,
2: ಒಂದು ಮಟ್ಟಿಗೆ ವೈಫಲ್ಯವೇ ಆಯಿತು.
1: ಇಲ್ಲದ್ರೆ ಇದಕ್ಕೆ ಪ್ರಥಮ ಅಂತ ಹೆಸರಲ್ಲ, ಇದು ಸ್ವಾತಂತ್ರ್ಯ ಸಂಗ್ರಾಮವಾಗಿ ನಿರ್ಣಯವೇ ಆಗ್ತಾ ಇತ್ತು.
2: ಈಗಾಗಲೇ ನಡೆದಂತಹ ಎಲ್ಲ ಹೋರಾಟಗಳ ಫಲಶ್ರುತಿಯಾಗಿ ಈ ಹೋರಾಟ ಕಿರೀಟಪ್ರಾಯವಾಗಿರುತ್ತಿತ್ತು. ಅಲ್ಲಿಗೆ ಬ್ರಿಟಿಷರ ಆಡಳಿತ, ಕಂಪನಿಯ ಆಡಳಿತ ನಿಂತು ಹೋಗುತ್ತಿತ್ತು. ಆದರೆ ಅದರ ಬದಲಿಗೆ ಕೇವಲ ಒಂದು ತಾತ್ಕಾಲಿಕವಾದ ಫಲ ಮಾತ್ರ ನಮಗೆ ಸಿಕ್ಕಿತಷ್ಟೇ.
1: ಆದರೂ ಸ್ವಾಭಿಮಾನ ಕೆರಳಿದೆ, ಭಾರತೀಯರಲ್ಲಿ ಕೆಚ್ಚು ಉಂಟು ಅಂತ ಗೊತ್ತಾಗಿದೆ.
2: ಖಂಡಿತ.
1: ಆದ್ದರಿಂದ ವಿದ್ಯುಕ್ತವಾದಂತಹ ಒಂದು ನಾಯಕತ್ವ ಅದು ತಮ್ಮ ಮುಖಾಂತರ ಆಗಬೇಕು. ದೆಹಲಿಯ ರತ್ನ ಸಿಂಹಾಸನದಲ್ಲಿ ತಮಗೆ ಕಿರೀಟ ಧಾರಣೆಯನ್ನು ಮಾಡಿ ತಮ್ಮನ್ನೇ ಸ್ವತಂತ್ರ ಭಾರತದ ಮಹಾನಾಯಕ ಅಥವಾ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತೇವೆ ನಾವು.
2: ನೀವೆಲ್ಲ ಜೊತೆಗಿದ್ದೀರಿ ಅಂತ ಆದ್ರೆ ಈ ಹೋರಾಟದಲ್ಲಿ ಮುಂದುವರಿಯೋದಕ್ಕೆ ನಾನು ಕೂಡ ತುಂಬಾ ಇಷ್ಟಪಡ್ತಾ ಇದ್ದೆ.
1: ನಿಮ್ಮ ಮಾರ್ಗದರ್ಶನ ಇದ್ರೆ ಸಾಕು, ಕೆಲಸ ಮಾಡುವುದಕ್ಕೆ ನಾವಿದ್ದೇವೆ.
2: ದೇವರ ಕರುಣೆಯೂ ನಮ್ಮ ಬೆನ್ನಿಗಿರಲಿ.
1: ಸರಿ.
3: ಅತಿ ಕೋಪದಿಂದ ಅತಿಕ್ರಮಿಸಿ ದೇಶ ನಾಯಕರ ಸೆರೆಗಿಕ್ಕಿ ಕುಟಿಲತೆಯ ನೀತಿಯನ್ನು ಮೆರೆಯ
4: ಏನು ನಮ್ಮ ಸೈನ್ಯದ ದಬ್ಬಾಳಿಕೆಯಿಂದ ಒಡೆದು ಆಳುವ ನೀತಿಯಿಂದ ಈ ಭಾರತ ದೇಶವನ್ನು ಆಕ್ರಮಿಸಿಕೊಂಡು ನಮ್ಮ ಆಧಿಪತ್ಯವನ್ನು ನಾವು ಮೆರೆಯುತ್ತಾ ಇದ್ದೆವು. ಏನೋ ಕೆಲವೆಲ್ಲ ಸಂಘಟನೆಗಳು ಸೇರಿಕೊಂಡು ನಮ್ಮ ಆಧಿಪತ್ಯಕ್ಕೆ ಸಂಚಕಾರವನ್ನು ತಂದಿದೆ. ನಮ್ಮ ಅಳಿವುಳಿವಿನ ಪ್ರಶ್ನೆ ಇದು. ಇಂತಹ ವಿದ್ಯಮಾನಗಳನ್ನು ನಾವು ಮೊಳಕೆಯಲ್ಲಿ ಚಿವುಟಿ ಹಾಕಬೇಕು, ನಮ್ಮದಾದಂತಹ ಹಿತಾಸಕ್ತಿಗಳನ್ನು ಮೆರೆಯಬೇಕು. ನಮಗೆ ಮುಖ್ಯ ಯಾವುದು? ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ, ನಮಗೆ ನಮ್ಮ ಹಿತಾಸಕ್ತಿಯೇ ಮುಖ್ಯ. ಅದಕ್ಕಾಗಿ ಈ ಭಾರತೀಯರನ್ನು ಬಗ್ಗುಬಡಿದು ಅವರ ಅಧಿಪತಿಯೆಂದೆನಿಸಿಕೊಂಡಂತಹ ಬಹದ್ದೂರ್ ಶಾನನ್ನೇ ನಾವು ಮೂಲೋತ್ಪಾಟನ ಮಾಡಿದರೆ ನಮ್ಮ ಉದ್ದೇಶ ಸಫಲ ಆಗ್ತದೆ. ಅದಕ್ಕಾಗಿ ಬಹದ್ದೂರ್ ಶಾನ್ ಹತ್ರ ಗಮನಿಸ್ತಾ ಇದ್ದೇನೆ. ಬಹದ್ದೂರ್ ಶಾನೆ
2: ಏರಲ ಕೆಂಪು ಮೂತಿಯವನೇ,
4: ಈ ಇಳಿ ವಯಸ್ಸಿನಲ್ಲಿ ನಿನಗೆ ಚಕ್ರಾಧಿಪತ್ಯ ಬೇಕೇನೋ?
2: ಇದೆಲ್ಲ ನಾವು ಕೇಳಿ ಪಡೆದದ್ದಲ್ಲ, ತಾನಾಗಿ ಒದಗಿ ಬಂದದ್ದು.
4: ಈ ಯುವಕರನ್ನೆಲ್ಲ ನಂಬಿಕೊಂಡು ನೀನು ಚಕ್ರಾಧಿಪತಿ ಅಂತ ಹೇಳಿಸಿಕೊಳ್ತೀಯ ಇದೆಯಲ್ಲ, ಇದು ನಿನಗೆ ದಕ್ಕದೆ ಅಂತ ತಿಳಿದೀಯ?
2: ದಕ್ಕಿಸಿಕೊಂಡೇವು.
4: ಸಾಧ್ಯವೋ? ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳೇನು, ಗುಂಡುಗಳೇನು, ಇವೆಲ್ಲವುಗಳ ಮುಂದೆ ನಿಮ್ಮ ಬಲ ನಿಲ್ಲದು. ಆದ್ದರಿಂದ ಎಚ್ಚರಿಸ್ತಾ ಇದ್ದೇನೆ,
2: ನಮ್ಮಲ್ಲಿರುವಂತಹ ಯುವಕರನ್ನು ನಾವು ಮುಂದಿನ ತಲೆಮಾರಿನ ನಾಯಕರನ್ನಾಗಿ ಸೃಷ್ಟಿ ಮಾಡುತ್ತೇವೆ. ನಿಮ್ಮಲ್ಲಿ ನಮ್ಮ ಯಾರು ಡಾಲ್ಹೌಸಿಯ? ಏನೊಂದು ಕಾಯ್ದೆಯನ್ನಿಲ್ಲಿ ತರುವುದಕ್ಕೆ ಹೊರಟ? ನಿಮ್ಮ ನಾಡಿನಲ್ಲಿ ಮಾಡಿ ಕಾಯ್ದೆಯನ್ನು. ಈ ನಾಡಿನಲ್ಲಿ ಹುಟ್ಟಿಕೊಂಡಂತಹ ರಾಜರು ನಾವು ಸಂತತಿಯನ್ನು ಹೊಂದಿಲ್ಲವಾದರೆ ಆಡಳಿತವನ್ನು ಕಂಪನಿಗೆ ವಹಿಸಿಕೊಡಬೇಕು. ಎಂತಹ ಸಂಬಂಧ?
4: ಅದು ನಮ್ಮ
2: ಒಪ್ಪುವುದಕ್ಕೆ ಸಾಧ್ಯ ಉಂಟೆ? ಇಂಥದ್ದನ್ನು ನಡೆಸುವುದಕ್ಕೆ ನಾವು ಬಿಡುವವರಲ್ಲ. ಹೊಸ ಹೊಸ ಹೊಂತಕಾರಿಗಳನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡಿ
4: ಪಟ್ಟದಿಂದ ಇಳಿಯತಿಯಲ್ಲ, ಇಳಿಸಬೇಕು.

0: ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಧರ್ಮ ಯಾವುದು? ನನ್ನನ್ನು ಕೇಳಿದರೆ ಅದು ಮಾನವ ಧರ್ಮ. ಮಾನವನಲ್ಲಿ ಮಾಧವನನ್ನು ಕಾಣಬೇಕಾದಂತಹ ಪ್ರವೃತ್ತಿ ನಮ್ಮಲ್ಲಿ ಬರಬೇಕು. ಒಬ್ಬನನ್ನು ಮತ್ತೊಬ್ಬ ಗೌರವಿಸುವಂಥದ್ದು, ಒಬ್ಬ ಮನುಷ್ಯನಿಗೆ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡುವಲ್ಲಿ ಯಾವತ್ತೂ ಸಂಕುಚಿತ ಮನೋಭಾವ ಇರಬಾರದು. ಇದನ್ನು ಆರಂಭದಿಂದಲೂ ಹೇಳಿಕೊಂಡು ಬಂದವ ನಾನು. ಮೋಹನದಾಸ ಕರಮಚಂದ ಗಾಂಧಿ ಅಂತ ನನ್ನನ್ನು ಕರೆಯುತ್ತಾರೆ. ನಮ್ಮ ತಂದೆಯವರು, ನನ್ನ ತಾಯಿಯವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಅಂತ. ಆದ್ದರಿಂದ ಆರಂಭದಲ್ಲೇ ನನ್ನ ತಾಯಿ ನನಗೆ ಹೇಳಿದ್ದೇನು, ಶ್ರವಣಕುಮಾರನ ಕಥೆಯನ್ನು, ಸತ್ಯ ಹರಿಶ್ಚಂದ್ರನ ಕಥೆಯನ್ನು. ಅವರ ಬದುಕಿನ ಧ್ಯೇಯ, ಅವರ ತತ್ವ ಅದು ನನ್ನ ಬದುಕಿಗೂ ಬರಲಿ ಅಂತ ಅವರು ಹೇಳಿರಬೇಕು. ನನ್ನ ತಂದೆ ತಾಯಿಯವರು ನಾನು ಹಾಗೆ ನಡ್ಕೊಂಡು ಬಂದವ. ಹಾಗಂತ ಮನುಷ್ಯ ಸಾಧಕನಾಗಬೇಕು, ಏನಾದರೂ ಸಾಧಿಸಬೇಕು ಎನ್ನುವ ಕನಸುಳ್ಳದ್ರಿಂದಲೇ ನಾನು ಇಂಗ್ಲೆಂಡಿಗೆ ಹೋದೆ. ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದೆ. ಮರಳಿ ಭಾರತಕ್ಕೆ ನಾನು ಬಂದೆ. ಆದರೂ ಸಾಮಾಜಿಕವಾದಂತಹ ಈ ಭೇದ ಭಾವವನ್ನು ಕಂಡು ನನ್ನ ಮನಸ್ಸು ರೋಸಿ ಹೋಯಿತು. ಯಾವುದೋ ಕಾರಣಕ್ಕೆ ದಕ್ಷಿಣ ಆಫ್ರಿಕಕ್ಕೆ ನಾನು ಹೋಗಬೇಕಾಯಿತು. ಸುಮಾರು 20 ವರ್ಷ ನಾನು ಅಲ್ಲಿದ್ದೆ. ಆದರೆ ಆಫ್ರಿಕಾದಲ್ಲಿರುವಂತಹ ಕರಿಯರನ್ನು ಬ್ರಿಟಿಷರು ಬಿಳಿಯರು ನಡೆಸಿಕೊಳ್ಳುವಂತಹ ರೀತಿಯನ್ನು ಕಂಡಾಗ ನನಗೆ ಬಹಳಷ್ಟು ಕೆಡುಕುಂಟಾಯಿತು. ಭಾರತೀಯ ವಲಸೆಗಾರರು ಅಲ್ಲಿದ್ದರು, ಅವರ ಕರಿಯತನವನ್ನೂ ಕೂಡ ಹೀಗಳೆಯುವುದಕ್ಕೆ ತೊಡಗಿದರು ಬ್ರಿಟಿಷರು. ಅದನ್ನು ವಿರೋಧಿಸಿದಾಗ ಬ್ರಿಟಿಷರಿಂದ ಬಳುವಳಿಯಾಗಿ ನನಗೆ ಸಿಕ್ಕಿದ್ದೇನು? ಸೆರೆಮನೆವಾಸ, ಅವರ ಬೂಟುಗಾಲಿನ ತುಳಿತ, ರೈಲಿನಲ್ಲಿ ಹೋದಾಗ ಅಲ್ಲಿಂದ ಎಳೆದು ಹಾಕಿ ಶಿಕ್ಷೆ ಇತ್ಯಾದಿಗಳನ್ನೆಲ್ಲ ನಾನು ಅನುಭವಿಸಿದೆ. ಆದರೆ ನನ್ನ ಹೋರಾಟವನ್ನು ನಾನು ಬಿಡಲಿಲ್ಲ. ಪತ್ರಿಕೆ ಪ್ರಾರಂಭ ಮಾಡಿದೆ, ಕರಿಯರ ಧ್ವನಿಯಾಗಿ ನಾನು ಹೋರಾಟವನ್ನು ಮಾಡಿದೆ. ಕೊನೆಗೆ ಅಲ್ಲಿರುವಂತಹ ಭಾರತೀಯರಾಗಲಿ ಅಥವಾ ಅಲ್ಲಿರುವಂತಹ ಆಫ್ರಿಕಾದ ಆ ಜನರಾಗಲಿ ಒಂದು ರೀತಿಯ ಸ್ವಾತಂತ್ರ್ಯದ ಹುಸಿರನ್ನು ಬಿಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟೆ. ಸಾಮಾಜಿಕವಾಗಿರುವಂತಹ ಅಸಮತೋಲನವನ್ನು ನಿವಾರಿಸಿದೆ ಎನ್ನುವಂತಹ ಸಂತೋಷ ನನಗಾದಾಗ ಮರಳಿ ಭಾರತ ನನ್ನನ್ನು ಕರೆಯಿತು. ಹುಟ್ಟುನಾಡಿನ ಪರಿಸ್ಥಿತಿಯನ್ನು ನಾನು ಇಲ್ಲಿ ಬಂದು ನೋಡಿದಾಗ ಇಲ್ಲಿಯೂ ಪರಿಸ್ಥಿತಿ ಬೇರೆ ಇರಲಿಲ್ಲ. ಶತಮಾನಗಳಿಂದ ತುಳಿತಕ್ಕೊಳಗಾದಂತಹ ಭಾರತೀಯರನ್ನು ಒಗ್ಗೂಡಿಸಬೇಕಾದಂಥ ಅನಿವಾರ್ಯತೆ ಬಂತು. ಸೂರ್ಯಮುಳುಗದ ಸಾಮ್ರಾಜ್ಯದ ಅಧಿಪತಿಗಳು ಅಂತ ಹೇಳಿಕೊಂಡಿರುವಂತಹ ಬ್ರಿಟಿಷರು ಇಲ್ಲಿ ಪೂರ್ಣವಾಗಿ ತಳವೂರಿದ್ದಾರೆ. ಕೇವಲ ವ್ಯಾಪಾರಕ್ಕಾಗಿ ಬಂದವರು. ಅವರು ವ್ಯಾಪಾರ ಮಾಡಿದ್ದಲ್ಲ, ನಮ್ಮತನವನ್ನೇ ಅವರು ಕ್ರಯಿಸಿದ್ದು, ವಿಕ್ರಯಿಸಿದ್ದು. ಇಲ್ಲಿರುವಂತಹ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಕೊಂಡು ಹೋಗುವುದು, ಅಲ್ಲಿ ಕೈಗಾರಿಕೆಯಲ್ಲಿ ಸಿದ್ಧ ವಸ್ತುಗಳನ್ನು ಸಿದ್ಧಪಡಿಸುವುದು, ಮರಳಿ ಇಲ್ಲಿ ಬಂದು ಮಾರುವುದು, ನಮ್ಮಲ್ಲಿ ಏನು ಬೆಳೆಯುತ್ತದೆ ಅದಕ್ಕೆಲ್ಲ ಕರವನ್ನು ವಿಧಿಸುವುದು, ಕರ ನಿರಾಕರಣೆಗೆ ಯಾರು ಪ್ರಯತ್ನಿಸ್ತಾರೆ ಅವರೆಲ್ಲ ಸೆರೆಮನೆಗೆ ತಳ್ಳುವುದು, ಇಂತಹ ಸ್ಥಿತಿಯನ್ನು ಬಹಳಷ್ಟು ಕಾಲಗಳಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸಾಮಾಜಿಕವಾದಂತಹ ಅಸಮತೋಲನವನ್ನು ನಿವಾರಿಸಬೇಕು, ಭಾರತೀಯರ ಭವಣೆಯನ್ನು ನಿವಾರಿಸಬೇಕು, ಇದು ನಾನು ಸಂಕಲ್ಪ ಮಾಡಿಕೊಂಡದ್ದು. ಆದರೆ ಇದಕ್ಕೆ ಮಾರ್ಗ ಯಾವುದು? ಅಹಿಂಸಾ ಮಾರ್ಗವೇ ಒಳ್ಳೆಯದು. ಸ್ವಲ್ಪ ತಡ ಆದೀತು ಇಷ್ಟಾರ್ಥ ಈಡೇರುವಾಗ, ಆದರೂ ಅಹಿಂಸೆಯ ದಾರಿಯಲ್ಲಿ, ಸತ್ಯ ತ್ಯಾಗದ ದಾರಿಯಲ್ಲಿ ನಡೆದರೆ ನಮ್ಮ ಲಕ್ಷ್ಯವನ್ನು ಮುಟ್ಟಬಹುದು ಅಂತ ನಾನು ಪ್ರಯತ್ನಪಟ್ಟೆ. ಆದರೆ ಅನೇಕರಿಗೆ ಅದು ಸರಿ ಬರಲಿಲ್ಲ. ಕೆಲವರು ಯುವಕರಿದ್ದಾರೆ ನಮ್ಮಲ್ಲಿ, ಸ್ವಲ್ಪ ಬಿಸಿರಕ್ತದವರು, ಹಾಗಾಗಿ ಅವರಿಗೆ ಹೋರಾಟ ಮಾಡಬೇಕು, ಆ ಮೂಲಕ ಬ್ರಿಟಿಷರನ್ನು ಓಡಿಸಬೇಕು ಅಂತ ಆಗುವುದು. ಏನೇ ಇರಲಿ, ಎಲ್ಲ ಕೂತುಕೊಂಡು ನಾವು ಮಾತಾಡೋಣ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ರಾಷ್ಟ್ರೀಯವಾದಂಥ ಒಂದು ಸಂಘಟನೆ ಬೇಕಲ್ಲ, ಅದಕ್ಕೆ ರಾಷ್ಟ್ರೀಯವಾದಂಥ ಒಂದು ಪಕ್ಷದ ಸ್ಥಾಪನೆಯೂ ಆಗಿದೆ. ನಾನು ಅಧ್ಯಕ್ಷನಾಗುವುದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಆದರೆ ಯಾರು ಸಲಹೆ ಸೂಚನೆಗಳನ್ನು ಕೇಳುತ್ತಾರೆ ಅವರಿಗೆ ಕೊಡುವುದಕ್ಕೆ ಗಾಂಧೀಜಿ ಯಾವತ್ತೂ ಸಿದ್ಧನೇ ಇದ್ದಾನೆ. ಈಗ ಆ ಪಕ್ಷಕ್ಕೆ ಒಂದು ಚುನಾವಣೆಯೂ ನಡೆಯಿತು. ಸಾಮಾನ್ಯವಾಗಿ ನಮ್ಮ ದೃಷ್ಟಿಕೋನಕ್ಕೆ ಸರಿಯಾಗಿರುವವರು ಪಟ್ಟಾಭಿರಾಮ ಅಂತ ತಿಳ್ಕೊಂಡು ಅವರನ್ನು ಸ್ಪರ್ಧಾಳುಗಳಾಗಿ ನಾನು ನೇಮಿಸಿದ್ದು, ನನ್ನದೇ ಸೂಚನೆ ಅದು. ಆದರೆ ಆ ಕಡೆಯಿಂದ ಹೊಂತಕಾರಿ ಯುವಕ ಬಂದಿದ್ದಾನಲ್ಲ, 32ರ ಹರೆಯದ ಸುಭಾಷ್ ಚಂದ್ರ ಬೋಸ್, ಒಳ್ಳೆಯ ಹುಡುಗ, ಅವನಿಗೂ ಅಧ್ಯಕ್ಷನಾಗಬೇಕು ಅಂತ ಆಯಿತು. ಚುನಾವಣೆ ಆಯಿತು, ಅವನೇ ಗೆದ್ದು ಬಂದಿದ್ದಾನೆ. ಆದರೆ ಯುವಕರ ದಾರಿ ಬದಲಿಸುವುದಷ್ಟು ಕಷ್ಟ ಅಲ್ಲ. ಅವರು ಹೋದ ದಾರಿ ತಪ್ಪು ಅಂತ ತಿಳುವಳಿಕೆ ಕೊಟ್ಟರೆ, ನಮ್ಮ ದಾರಿಗೆ ಬಂದರೆ ನಾವು ಮಾಡುವ ಕೆಲಸವನ್ನು ಅವರು ಮಾಡುವುದಿಲ್ವಾ? ಅದಕ್ಕೆ ಬೇಕಾಗಿ ಸುಭಾಷ್ರನ್ನು ಕರೆದಿದ್ದೇನೆ, ಎರಡು ಮಾತುಗಳನ್ನು ಅವನಿಗೆ ಹೇಳಬೇಕು. ಸುಭಾಷ್.
1: ಬಾಪೂಜಿ,
0: ಅಭಿನಂದನೆಗಳು ನಿನಗೆ.
1: ನಮಸ್ಕಾರಗಳು.
0: ಸ್ವತಂತ್ರ ಪಕ್ಷ ನಮ್ಮದು, ಭಾರತೀಯ ರಾಷ್ಟ್ರೀಯ ಪಕ್ಷ. ಅದರ ಹೊಸ ಅಧ್ಯಕ್ಷ ಆಗಿದ್ದಿ,
1: ತಮ್ಮಂಥವರ ಆಶೀರ್ವಾದ.
0: ನಿನ್ನಿಂದ ಅನೇಕ ಕೆಲಸಗಳು ಮುಂದೆ ಆಗಬೇಕು. ಅದಾಗಬೇಕು ಅಂತ ಇದ್ರೆ ನೀವೆಲ್ಲ ಯುವಕರು ಹೇಳ್ತೀರಲ್ಲ, ಹೋರಾಟದ ಮಾರ್ಗ.
1: ಹೌದು,
0: ಹೋರಾಟ ಹೌದು, ಆದ್ರೆ ಶಸ್ತ್ರ ಹಿಡಿದ ಹೋರಾಟ ಅಲ್ಲ.
1: ಮತ್ತಿನ್ನೇನು?
0: ಸತ್ಯ, ಶಾಂತಿ, ತ್ಯಾಗ, ಅಹಿಂಸೆ ಇತ್ಯಾದಿಗಳಿಂದ ಮಾಡುವಂತಹ ಹೋರಾಟ. ಅದರ ಫಲ ಅದು ಬಹುಕಾಲೀನವಾದಂತಹ ಫಲ. ಹಾಗಾಗಿ ಬ್ರಿಟಿಷರನ್ನು ನಾವು ಓಡಿಸಬೇಕು.
1: ಹೌದು,
0: ಆದ್ರೆ ತಕ್ಷಣ ಓಡಿಸ್ತೇವೆ ಎನ್ನುವಂತಹ ಭ್ರಮೆ ನಿನಗೆ ಬೇಡ. ಸ್ವಲ್ಪ ಕಾಯೋಣ, ಅಸಹಕಾರ ಚಳವಳಿಯನ್ನು ಮಾಡೋಣ, ಬೇಕಿದ್ರೆ ಉಪವಾಸ ಮಾಡೋಣ, ಸತ್ಯಾಗ್ರಹ ಮಾಡೋಣ, ನಮ್ಮವರೆಲ್ಲ ಒಟ್ಟು ಮಾಡಿ ಹಿಂಸೆ ಕೊಡದೆ ನಮಗೆ ಬಗ್ಗೆ ಅವರು ಹೋಗುವಂತಹ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಆಗುವುದಿಲ್ಲವ ನಿನಗೆ?
1: ನಿಮ್ಮ ಹಿರಿತನಕ್ಕೆ ಮತ್ತೊಮ್ಮೆ ನಮಿಸ್ತೇನೆ. ಮಾತ್ರವಲ್ಲ, ನಮ್ಮ ಹಿರಿಯ ನಾಯಕರು ನೀವು. ನಾವು ಯಾವ ಸ್ಥಾನವನ್ನು ಏರಿದ್ರು ಅದಕ್ಕಿಂತ ಎತ್ತರದ ಸ್ಥಾನದಲ್ಲಿ ಭಾರತದಲ್ಲಿರುವವರು ನೀವು.
0: ಓಹೋ,
1: ಇದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಈ ವಿಷಯದ ಬಗ್ಗೆ ಮಾತ್ರ ನನ್ನ ಅಭಿಪ್ರಾಯ ಭೇದವಿದೆ.
0: ಓಹೋ,
1: ಅದು ಹೀಗಿದೆ.
0: ಏನಪ್ಪ?

0: ಸುಭಾಷ್, ನೀವೇನೋ ಒಂದು ಸಲಹೆಯನ್ನು ಹೇಳುತ್ತಿದ್ದೀರಿ. ಶಾಂತಿಯೇ ನಮಗೆ ಪ್ರಧಾನವಾದ ಮಾರ್ಗ.
1: ಹೌದು.
0: ಆ ಮೂಲಕವೇ ವಿಶೇಷವಾದ ಚಳವಳಿಯನ್ನೇ ಮಾಡಿ, ಹೋರಾಟವನ್ನೇ ಮಾಡಿ ಆಂಗ್ಲರನ್ನು ಇಲ್ಲಿಂದ ಹೊರದಬ್ಬಬೇಕು.
1: ಹೌದು.
0: ಬಹಳಷ್ಟು ಸಮಯ ಹಿಡಿದೀತು. ಅವಸರ ಮಾಡಬಾರದು. ಅವಸರ ಮಾಡಬಾರದು ಎನ್ನುವುದು ಸರಿಯೇ. ಆದರೆ ಈ ಶಾಂತಿಯ ರೂಪದಲ್ಲಿ ನಾವು ಮುನ್ನಡೆಯುವುದು ನನ್ನ ಮನಸ್ಸಿಗೆ ಒಗ್ಗುವುದಿಲ್ಲ.
1: ಶಾಂತಿಗೆ ಸಹಮತ ಇಲ್ಲ ನಿನ್ನದು? ಯಾಕೆ?
0: ಯಾಕಂದ್ರೆ ಅವರಲ್ಲಿ ಶಾಂತಿ ಅಲ್ಲ ಅಂತ ಅಷ್ಟೇ.
1: ಓಹೋ.
0: ಶಾಂತಿ ಎನ್ನುವಂತಹ ಬೀಜ ಮಂತ್ರ ಒಳ್ಳೆಯದಲ್ಲ ಅಂತಲ್ಲ,
1: ಅದರ ಪ್ರಯೋಗ ಅಸ್ಥಾನದಲ್ಲಿ ಆಗುತ್ತದೆ.
0: ಹೌದು. ಅಪಾತ್ರದಲ್ಲಿ ನಾವು ಅಂಥದ್ದನ್ನು ಉಪಯೋಗಿಸಬಾರದು. ಹೂವನ್ನು ಹಿಡಿದ ಹಾಗೆ ಹಾವನ್ನು ಹಿಡಿಯಬಹುದೇ?
1: ಅದಿಲ್ಲ.
0: ಕಲ್ಲನ್ನು ಹಿಡಿಯುವಾಗ ನಮ್ಮ ಕೈಯಲ್ಲಿ ಎಷ್ಟು ಕಾಠಿಣ್ಯ ಬೇಕೋ ಅಷ್ಟೇ ಕಾಠಿಣ್ಯವನ್ನು ಹತ್ತಿಯಲ್ಲಿ ನಾವು ಉಪಯೋಗಿಸುವುದಲ್ಲ.
1: ಅಲ್ಲಲ್ಲ.
0: ಹತ್ತಿಯನ್ನು ಹಿಡಿಯುವಾಗ ಎಷ್ಟು ಮಿದುವಾಗಿ ಹಿಡಿಯಬೇಕು ಹಾಗೆ ನಾವು ಕಲ್ಲನ್ನು ಹಿಡಿಯುವುದಕ್ಕೆ ಹೋಗುವುದು ಅಲ್ಲ. ಅಲ್ವೇ? ಅದರಲ್ಲಿ ಬಹಳಷ್ಟು ಅಂತರವಿರುತ್ತದೆ. ಸಜ್ಜನರಲ್ಲಿ ವ್ಯವಹರಿಸಿದ ಹಾಗೆ ದುರ್ಜನರಲ್ಲಿ ವ್ಯವಹರಿಸಿದರೆ ಆಗದು ಪೂಜ್ಯರೇ. ಈಗ ನಾವು ಕಂಡಂತಹ ಸತ್ಯ ಈ ಪ್ರಪಂಚದಲ್ಲಿ, ಆ ದುರ್ಜನರು ಮಾತ್ರ ಅಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಅಧಿಕಾರ ಸ್ಥಾಪನೆ ಮಾಡುವಂತಹ ಕೆಟ್ಟ ಮನೋವೃತ್ತಿಯನ್ನುಳ್ಳಂತಹ ಅವರನ್ನು ಗೆಲ್ಲಬೇಕಾದ್ರೆ ಹೊಡೆದರೆ ಹಿಂದೆ ಹೊಡೆಯುವುದು ಅದೇ ಅಲ್ವ ಸರಿಯಾದ ದಾರಿ?
1: ಅಂದ್ರೆ
0: ಶೀಘ್ರ ಫಲ ಕೊಡುವುದು ಅದೇ ಅಲ್ವ? ನಮ್ಮ ಕೆನ್ನೆಗೊಬ್ಬ ಹೊಡೆಯುತ್ತಾನೆ, ಆವಾಗ ನಿಮ್ಮ ಮನೋಧರ್ಮದಂತೆ ಆಚೆ ಕೆನ್ನೆ ತೋರಿಸಬೇಕು ಅಂತ ಹೇಳ್ತೀರಿ ನೀವು.
1: ಹೌದು.
0: ಆಗದು. ಏನು, ನಮಗೂ ಕೈ ಕೊಟ್ಟಿದ್ದಾನೆ ದೇವರು, ನಮ್ಮ ದೇಹದಲ್ಲೂ ಶಕ್ತಿ ಉಂಟು. ಅವ ತಪ್ಪು ದಾರಿಯಲ್ಲಿ ಬಂದು ನಮ್ಮ ಮೇಲೆ ಆಕ್ರಮಿಸುವುದಕ್ಕೆ ಅವನಿಗೆ ಎಷ್ಟು ಹಕ್ಕುಂಟೋ, ಅವನನ್ನು ಪ್ರತಿಭಟಿಸುವುದಕ್ಕೆ ಸರಿದಾರಿಯಲ್ಲಿದ್ದಂತಹ ನಮಗಷ್ಟು ಹಕ್ಕಿಲ್ವೇ? ಆದ್ದರಿಂದ ಅವ ಕ್ರಾಂತಿಯನ್ನು ಬಯಸ್ತಾನೆ ಅಥವಾ ಮೋಸ ವಂಚನೆ ಮಾಡ್ತಾನೆ ಅಂತಾದರೆ ಕ್ರಾಂತಿಯ ಹಾದಿಯಿಂದಲೇ ಗೆಲ್ಲಬೇಕು. ಅಂಥವರಲ್ಲೆಲ್ಲ ಶಾಂತಿ ಅಲ್ಲ. ಅದಕ್ಕಾಗಿ ಆಂಗ್ಲರನ್ನು ಇಲ್ಲಿಂದ ಹೊರದಬ್ಬಬೇಕು ಅಂತಾದರೆ ನಮ್ಮ ಈ ಭಾರತೀಯರಿಗೆ ಇಂದು ಒದಗಿ ಬಂದಿರುವಂತಹ ಜೀತ ಪದ್ಧತಿ ಎನ್ನುವುದು ನಾಶವಾಗಬೇಕು ಅಂತಾದರೆ ಅದಕ್ಕಿರುವ ಹಾದಿ ಏನು?
1: ಏನು?
0: ಕ್ರಾಂತಿಯೇ ಸರಿಯಾದ ಹಾದಿ ಅಂತ ಹೇಳುವವ ನಾನು.
1: ಓಹೋ.
0: ನೀವು ಹಿರಿಯರು ಸಲಹೆ ಸೂಚನೆ ಕೊಡಲಿಕ್ಕಿದ್ದವರು. ಹೌದು. ನಿಮ್ಮ ಪ್ರಯತ್ನದ ಹಾದಿ ಸಾಧುವಲ್ಲ ಅಂತ ಹೇಳುವುದು. ಈ ರೂಪದಲ್ಲೇ ಗೆದ್ದರೆ ತಪ್ಪೇನು?
1: ನೋಡಪ್ಪ,
0: ಹೊಡೆದವನಿಗೆ ಹೊಡೆಯಬೇಕು, ಎದುರಿಸಿದವನನ್ನು ಎದುರಿಸಬೇಕು. ಅವನ ಮೈ ಕೈ ಕಾಲುಗಳಲ್ಲಿ ಎಷ್ಟು ಶಕ್ತಿ ಉಂಟೋ ನಮಗೂ ದೇವರಂತಹ ಶಕ್ತಿಯನ್ನು ಕೊಟ್ಟಿದ್ದಾನಲ್ವ. ಅವರಿಗೆ ಮೋಸ ವಂಚನೆ ಮಾಡುವುದಕ್ಕಿರಬಹುದು, ನಾವು ನೇರ ದಾರಿಯ ಹೋರಾಟವನ್ನು ಮಾಡಿ ಕಣ್ಣಿಗೆ ಕಣ್ಣು ಕೊಟ್ಟು ಅಥವಾ ಮುಖಕ್ಕೆ ಮುಖ ಕೊಟ್ಟು ಹೋರಾಟವನ್ನು ಮಾಡಬೇಕು. ಆ ಮೂಲಕ ಗೆಲುವನ್ನು ಸಂಪಾದಿಸಬೇಕು.
1: ಈಗ ಅಹಿಂಸಾ ಮಾರ್ಗ ಅಂತ ಹೇಳಿದ್ರೆ ನೀನು ಹೇಳುವ ಹಾಗೆ ಅದು ದುರ್ಬಲರ ಅಸ್ತ್ರ ಅಂತ ನೀನು ತಿಳಿದ ಹಾಗಾಯಿತು. ಹಾಗಲ್ವಪ್ಪ, ಈಗ ನಾವು ಯಾರನ್ನು ಎದುರು ಹಾಕಿಕೊಳ್ಬೇಕು ಅಂತ ನೋಡಬೇಕು. ನಮ್ಮದು ಬಡ ರಾಷ್ಟ್ರ, ಸಂಪನ್ಮೂಲಗಳ ಕೊರತೆ ಬೇಕಾದಷ್ಟು ನಮಗುಂಟು. ಇವತ್ತು ಬ್ರಿಟಿಷರು ಆಂಗ್ಲರಿದ್ದಾರಲ್ಲ, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಒಡೆಯರು ಅಂತ ಹೇಳಿದ್ರೆ ಅವರ ಕೈ ಕೆಳಗೆ ಬರೀ ಭಾರತ ಮಾತ್ರ ಇರುವಂತದ್ದಲ್ಲ, ಬ್ರಿಟಿಷ್ ಚಕ್ರಾಧಿಪತ್ಯದ ಕೆಳಗೆ ಅರ್ಧ ಪ್ರಪಂಚವೇ ಉಂಟು. ಅಂಥವರನ್ನು ಬಗ್ಗುಬಡಿಬೇಕು ಅಂತ ಹೇಳಿದ್ರೆ ನಾವು ಶಸ್ತ್ರಮುಖಿಯನ್ನು ಹೋಗ್ತೇವೆ ಅಂತ ಹೇಳಿದ್ರೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಶಸ್ತ್ರಾಸ್ತ್ರಗಳ ಸಂಗ್ರಹ ಅವರಲ್ಲಿ ಬೇಕಾದಷ್ಟು ಉಂಟು, ಆ ಮೂಲಕ ಹೋಗುವುದಕ್ಕಾಗುವುದಿಲ್ಲ. ಹಾಗಾಗಿ ಏನು, ನೀನು ಹೇಳಿದಾಗೆ ಒಂದು ಕೆನ್ನೆ ತೋರಿಸಿದ ಮತ್ತೊಂದು ಕೆನ್ನೆ, ಆಗ ಸತ್ಯಕ್ಕೆ ನ್ಯಾಯಕ್ಕೆ ಅಹಿಂಸೆಗೆ ಮನುಷ್ಯ ನಿಜವಾಗಿ ತಲೆ ತಗ್ಗಿಸ್ತಾನೆ. ಸ್ವಲ್ಪ ಕಾಯಬೇಕು, ಆ ತಾಳ್ಮೆ ಬೇಕು ಅಂತ ನಾನು ಹೇಳಿದ್ದು. ಹೋರಾಟ ಮಾಡಬಾರದು ಅಂತ ಅಲ್ಲ. ಈಗ ವಿದೇಶಗಳಲ್ಲಿರುವಂತವರನ್ನು ಸಂಗ್ರಹ ಮಾಡಿ ಬ್ರಿಟಿಷರಿಗೆ ಎದುರಿದ್ದವರನ್ನೆಲ್ಲ ಜೊತೆ ಮಾಡಿ ಮಾಡುವಂತಹ ಹೋರಾಟ ಮಾರ್ಗ ಉಂಟಲ್ಲ, ಅದು ನೀನು ಆರಿಸುವ ಮಾರ್ಗ, ಅದು ಒಳ್ಳೇದೇ. ಆಗ ನಮ್ಮಲ್ಲಿ ಸಾಕಷ್ಟು ರಕ್ತಪಾತ ಆಗ್ತದೆ, ನಮ್ಮವರನ್ನು ನಾವೇ ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಈಗ ಏನಾಗಿದೆ ಗೊತ್ತುಂಟ, ಇಲ್ಲಿ ಭಾರತದಲ್ಲಿರುವಂತಹ ಬ್ರಿಟಿಷರು ಸೈನ್ಯವನ್ನು ಕಟ್ಟಿದ್ದಾರೆ. ಆ ಸೈನ್ಯದಲ್ಲಿರುವಂತಹ ಸೈನಿಕರು ಯಾರು? ನಮ್ಮವರೇ. ನಾಳೆ ನಮ್ಮ ಎದುರಿಗೆ ಅವರನ್ನೇ ಅವರು ಚೂ ಬಿಡುವುದಲ್ವಾ?
0: ಹೌದು.
1: ಹಾಗಾಗಿ ಅದೆಲ್ಲ ಆಗುವುದು ಬೇಡ ಅಂತ ಹೇಳುವುದಕ್ಕೆ ಬೇಕಾಗಿ ಈ ಮಾತನ್ನು ನಾನು ಹೇಳಿದೆ. ಈಗ ನೀನು ಭಿನ್ನ ಮತವನ್ನು ಇಲ್ಲಿ ವ್ಯಕ್ತಪಡಿಸ್ತೀನಿ ಅಂತ ಆದರೆ ಈಗ ಹೇಗೂ ರಾಷ್ಟ್ರೀಯ ಪಕ್ಷವೊಂದರ ಅಧ್ಯಕ್ಷ ನೀನಾಗಿದ್ದಿ.
0: ಹೌದು.
1: ಇದು ನಿನ್ನೊಬ್ಬನ ಮತವನ್ನು ಮಾತ್ರ ಪ್ರಯೋಗ ಮಾಡಲಿಕ್ಕೆ ಆಗುದಿಲ್ಲ ಇಲ್ಲಿ, ಉಳಿದವರ ಕುರಿತಾಗಿ ನೀನು ಯೋಚಿಸಬೇಕು. ಆಗ ಏನಾಗ್ತದೆ, ಪಕ್ಷದ ಶಿಸ್ತಿಗೆ ಭಂಗ ಬರ್ತದೆ. ಆಗ ಅಧ್ಯಕ್ಷ ಅಂತ ನೋಡುದಿಲ್ಲ, ಹೊರಗೆ ಹಾಕ್ತಾರೆ. ಆಗ ನೀನು ಒಬ್ಬನೇ ಆಗ್ತಿ, ಅದು ಆಗುದು ಬೇಡ ಅಂತ ನಿನ್ನನ್ನು ನಾನು ಹೇಳ್ತಾ ಇರೋದು. ತಡೆಯುವುದು ಖಂಡಿತ ಅಲ್ಲ
0: ಸ್ವಾಮಿ. ಕ್ರಾಂತಿಯ ಹಾದಿಯಲ್ಲಿ ಮುನ್ನಡೆದು.
1: ಹೌದು.
0: ವೀರ ವೃತ್ತಿಯಿಂದ ಬದುಕಿ, ಮತ್ತೆ ಬಂಧನವೋ ಶಿಕ್ಷೆಯೋ ನೋವೋ ಕೊನೆಗೆ ಸಾವು. ಏನು ಬಂದರೂ ಈ ಹಾದಿಯಲ್ಲಿ ಹೋಗಬೇಕು ಅಂತ ಹೇಳುವವ ನಾನು. ಯಾರದ್ದೋ ಕೈ ಕೆಳಗೆ ಅವನ ಕಾಲಿನ ಧೂಳನ್ನು ನೆಕ್ಕಿಕೊಂಡು ಬದುಕುವಂತಹ ಜೀತ ಪದ್ಧತಿಯ ಬದುಕಿಗಿಂತ ವೀರ ವೃತ್ತಿಯಲ್ಲಿ 3 ದಿನ ಅಲ್ಲ 3 ಕ್ಷಣ ಬದುಕಿದ್ರೆ ಸಾಕು. ಇದು ನನ್ನ ಮನೋಧರ್ಮ. ಗೋವೊಂದನ್ನು ನಾವು ಆರಾಧಿಸ್ತೇವೆ, ಗೌರವಿಸ್ತೇವೆ. ಅದು ಬಂದಾಗ ಅತ್ಯಂತ ಪ್ರೀತಿಯಿಂದ ಅದರ ಮೈಯನ್ನು ತಡವರಿಸಿ ಆ ಮೂಲಕ ಅದನ್ನು ಸ್ವಾಧೀನೀಕರಿಸ್ತೇವೆ, ಅದರ ಮನಸ್ಸನ್ನು ಒಲಿಸಿಕೊಳ್ಳುತ್ತೇವೆ. ಹಾಗೆ ಅಂತ ವ್ಯಾಘ್ರದ ಎದುರಿಗೆ ಹೋದಾಗ ಹಾಗೆ ಹೋಗುವುದಕ್ಕಾಗುವುದಿಲ್ಲ.
1: ಇಲ್ಲ,
0: ಅದರ ನಖಗಳಿಗೋ ಅದರ ಹಲ್ಲಿಗೋ ಸರಿಯಾದ ಉತ್ತರವನ್ನು ಕೊಡುವಷ್ಟು ಸಿದ್ಧತೆಯಿಂದ ಹೋಗಬೇಕು. ಒಗ್ಗಟ್ಟಿನಲ್ಲಿ ಪ್ರಪಂಚದಲ್ಲಿ ಏನನ್ನು ಸಾಧಿಸುವುದಕ್ಕಾಗುವುದಿಲ್ಲ ಪೂಜ್ಯರೇ. ಆದ್ದರಿಂದ ಒಂದು 10,000 ಮಂದಿಯೋ 100,000 ಮಂದಿಯೋ 1,000 ಮಂದಿಯೋ ಅವರ ಅಧೀನರಾಗಿರಬಹುದು, ಅಥವಾ ಅವರ ವೇತನಕ್ಕೆ ಕೈಯೊಡ್ಡುವಂತಹ ಸೈನಿಕರಾಗಿರಬಹುದು. ಭಾರತೀಯರೆಲ್ಲರೂ ಹಾಗಾಗಲಿಲ್ಲವಲ್ಲ ಅಲ್ವೇ? ನಮ್ಮ ಮನಸ್ಸು ಅಷ್ಟು ದೃಢವಾಗಿ ಉಂಟು ಅಂತಾದ್ರೆ, ನಮ್ಮೊಳಗೆ ಒಗ್ಗಟ್ಟು ಉಂಟು ಅಂತಾದ್ರೆ ಯಾವುದನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಗೆದ್ದಲು ಹುಳಗಳು ಸಿದ್ಧಪಡಿಸಿದಂತಹ ಹುತ್ತವೊಂದರಲ್ಲಿ ಕಾಳಸರ್ಪ ಒಂದು ವಾಸ್ತವ್ಯ ಇರುತ್ತದೆ. ಎಲ್ಲ ಗೆದ್ದಲು ಹುಳಗಳು ಒಟ್ಟಾಗಿ ಅದೇ ಕಾಳಸರ್ಪಕ್ಕೆ ಕಚ್ಚಿದವು ಅಂತಾದ್ರೆ ಅದು ಮತ್ತೆ ಅಲ್ಲಿ ಉಳಿಯುವುದಿಲ್ಲ. ಈಗಾದದ್ದು ಅಷ್ಟೇ, ಎಲ್ಲಿಂದಲೋ ಬಂದವರು ನಮ್ಮ ಈ ಹುತ್ತದ ಅಂತಿರುವಂತಹ ಶುದ್ಧ ಮೃತ್ತಿಕೆ ಅಂತಿರುವಂತಹ ನಮ್ಮ ಭೂಮಿಯಲ್ಲಿ ಅವರು ಅಧಿಕಾರ ಸ್ಥಾಪನೆ ಮಾಡಿದ್ದಾರೆ. ನಮ್ಮಲ್ಲಿ ಒಗ್ಗಟ್ಟಿದ್ರೆ ಆ ರೂಪದಲ್ಲಾದರೂ ಅವರನ್ನು ಹೊರದಬ್ಬುವುದಕ್ಕೆ ಸಾಧ್ಯ ಉಂಟು. ಆದರೆ ದಾರಿ ನೀವು ಹೇಳಿದ್ದಲ್ಲ, ನಾನು ಹೇಳಿದ್ದೆ ಸರಿ.
1: ಸುಭಾಷ್,
0: ಓ,
1: ಇದು ನಿನ್ನ ವೈಯಕ್ತಿಕವಾದಂತಹ ನಿಲುವು. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಈ ಮಾತನ್ನು ನೀನು ಹೇಳಿದ್ರೆ ವಿರೋಧವನ್ನು ಸಾಕಷ್ಟು ಕಟ್ಟಿಕೊಳ್ಳಬೇಕಾಗ್ತದೆ. ನಾನು ಗೋಪಾಲಕೃಷ್ಣ ಗೋಖಲೆಯವರ ಶಿಷ್ಯ, ಅವರು ನನಗೆ ರಾಜಕೀಯ ಗುರುಗಳು. ಈ ರೀತಿಯ ತೀವ್ರಗಾಮಿ ಪ್ರವೃತ್ತಿ ನನ್ನದಲ್ಲ. ಹಾಗಾಗಿ ನೀನು ಏನು ಹೇಳಿದ್ದಿ ಅದಕ್ಕೆ ನನ್ನ ಸಹಮತ ಇಲ್ಲ.
0: ನೀವು ಯಾರನ್ನು ಆದರ್ಶ ಪುರುಷರು ಅಂತ ಒಪ್ಪಿದ್ದೀರೋ ಪುರಾಣದಲ್ಲಿ, ಅಂತಹ ಹರಿಶ್ಚಂದ್ರನೋ ರಾಮಭದ್ರನೋ ಸಂದರ್ಭ ಬಂದಾಗ ಅವರೂ ಶಸ್ತ್ರವೆತ್ತಿದ್ದಾರೆ ಸ್ವಾಮಿ ಅಲ್ವೇ? ಎಲ್ಲಾ ಕಡೆಯಲ್ಲೂ ಶಾಂತಿ ಮಂತ್ರ ಫಲಿಸುವುದಿಲ್ಲ. ಇದಿರಿಗಿರುವವ ಯಾರು ಎನ್ನುವುದನ್ನು ನೋಡಿಕೊಂಡು ಕ್ರಾಂತಿಯನ್ನು ನಾವು ಉಪಯೋಗಿಸಲೇಬೇಕಾಗುತ್ತದೆ. ಸಹಮತ ಇಲ್ಲ, ಏನು ಮಾಡುವುದು? ನಿಮ್ಮನ್ನು ಒಪ್ಪಿಸುವ ಪ್ರಯತ್ನವನ್ನು ನಾನು ಮಾಡುವುದಿಲ್ಲ. ಆದರೆ ನನ್ನ ಹಾದಿಯನ್ನು ಬಿಟ್ಟು ನಾನು ಆಚೆ ಸರಿಯುವುದಿಲ್ಲ. ಕ್ರಾಂತಿಯಿಂದಲೇ ಸಾಧಿಸಬೇಕು ಎನ್ನುವುದು ನನ್ನ ಮನೋಧರ್ಮ.
1: ಅಂತೂ ನಿನ್ನದು ಉದ್ದೇಶ ಸ್ವಾತಂತ್ರ್ಯ ಅಲ್ವಾ?
0: ಹೌದು,
1: ನಮಗೂ ಬೇಕಾದದ್ದು ಅದು.
0: ಹೌದು,
1: ನಮ್ಮ ದಾರಿಗೆ ನೀನು ಬರುವುದಿಲ್ಲ ಅಂತ ಆದ್ರೆ
0: ನಿಮ್ಮ ದಾರಿ ಬೇರೆ, ನನ್ನ ದಾರಿ ಬೇರೆ, ಗಮ್ಯಸ್ಥಾನ ಒಂದೇ.
1: ಒಳ್ಳೆಯದು, ನಿನಗೆ ಶುಭ ಆಗಲಿ, ಅಷ್ಟೇ ಹೇಳ್ತೇನೆ ನಾನು.
0: ಆ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಹೀಗಿದ್ದಲ್ಲ, ಈ ಅಧಿಕಾರವನ್ನು ಬಿಟ್ಟು ಸ್ವತಂತ್ರವಾಗಿ ಭಾರತೀಯರ ಅನೇಕರನ್ನು ಒಗ್ಗೂಡಿಸಿ ಒಂದು ವಿಶೇಷವಾದಂತಹ ಸೇನಾ ಸಂಗ್ರಹವನ್ನು ಮಾಡುತ್ತೇನೆ.
1: ಸೇನಾ ಸಂಗ್ರಹದ ಜೊತೆಗೆ ಸ್ವತಂತ್ರ ಪಕ್ಷವನ್ನು ಕಟ್ಟುವುದಕ್ಕೆ ಹೋಗ್ತೀಯ ಅಂತ ಆಯ್ತು ನಿನ್ನ ಮನೋಧರ್ಮ.
0: ಹೌದು,
1: ಅಂದ್ರೆ ಈ ಪಕ್ಷವನ್ನು ಬಿಡ್ತೀಯಾ?
0: ಬಿಡಲೇಬೇಕಲ್ಲ.
1: ಬಿಡದೇ ಇದ್ರೆ ಹೊರಗಾಗ್ತಾರೆ ಅಷ್ಟೇ.
0: ಹೌದು,
1: ನಿನಗೆ ಸೂಚನೆ ಕೊಟ್ಟದ್ದು ನಾನು.
0: ಓಹೋ, ಅಲ್ಲ, ಅದಕ್ಕಿಂತ ನಾನೇ ಬಿಡುವುದೇ ಒಳಿತಲ್ವೇ?
1: ಒಳ್ಳೇದಪ್ಪ, ನಿನಗೇನಿಷ್ಟವೋ ಅದನ್ನು ಮಾಡು.

0: ಇಂದಲೇ ಸಾಧಿಸಬಹುದು ಎನ್ನುವುದನ್ನು ಸ್ಥಾಪಿಸಬೇಕು. ಅದೇ ನನ್ನ ಪ್ರಯತ್ನ. ಒಂದು ಗೇಣುದ್ದದ ಅನೇಕ ಕಡ್ಡಿಗಳನ್ನು ಒಟ್ಟು ಸೇರಿಸಿ ಸಿದ್ಧಗೊಳಿಸಿದಂತಹ ಯಾವುದೋ ಒಂದು ಹಗ್ಗದಿಂದ ಮದಗಜವನ್ನು ಬಂಧಿಸುವುದಿಲ್ಲವೇ, ಬ್ರಹ್ಮರಥವನ್ನು ಎಳೆಯುವುದಿಲ್ಲವೋ, ಒಂದೊಂದೇ ಕಣಗಳು ಒಟ್ಟಾಗಿ ಅಲ್ವೋ ಸಮುದ್ರ ಆಗುವುದು, ಒಂದೊಂದೇ ಪರಮಾಣುಗಳು ಒಟ್ಟಾಗಿ ಅಲ್ವೋ ಪರ್ವತ ಆಗುವುದು.
1: ಹೌದು.
0: ಆದ್ದರಿಂದಲೇ ಒಗ್ಗಟ್ಟಿನಿಂದ ಏನನ್ನು ಈ ಲೋಕದಲ್ಲಿ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನೂ ಸಾಧ್ಯ ಉಂಟು. ಭಾರತೀಯ ರಾಷ್ಟ್ರೀಯ ಸೇನೆಯೊಂದನ್ನು ಸ್ಥಾಪನೆ ಮಾಡುತ್ತೇನೆ, ಅನೇಕ ಮಂದಿ ವೀರವೃತ್ತಿಯವರನ್ನು ಒಗ್ಗೂಡಿಸ್ತೇನೆ, ಆ ಮೂಲಕ ನಮ್ಮ ಪ್ರಯತ್ನವನ್ನು ಮಾಡಿಯೇ ಮಾಡುತ್ತೇನೆ. ಆಂಗ್ಲರನ್ನು ಹೊರದಬ್ಬುವುದು ದಬ್ಬುವುದೇ, ಈ ಅಚಲ ನಿರ್ಧಾರದಿಂದ ಹೊರಟಿದ್ದೇನೆ.
1: ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುತ್ತೇನೆ ಎನ್ನುವ ಘೋಷಣೆಯನ್ನು ಮಾಡುತ್ತಾ ಎಲ್ಲರನ್ನು ಒಗ್ಗೂಡಿಸುವುದಕ್ಕಾಗಿ ಮುಂದಾಗಿದ್ದಾನೆ ಸುಭಾಷ ಚಂದ್ರ ಬೋಸ. ಇವನ ಏರು ಯೌವನದ ವಸ್ತಿಲು ಈಗ, ಹಾಗಾಗಿ ಗರುಡನಂತೆ ಹಾರಾಡುವುದಕ್ಕೆ ಮುಂದಾಗಿದ್ದಾನೆ. ಇವನ ರೆಕ್ಕೆಯನ್ನು ಈ ಸಂದರ್ಭದಲ್ಲಿ ಕತ್ತರಿಸಿದೆವು ಎಂದಾದರೆ ನಮಗೆ ಉಳಿಗಾಲವಿದೆ. ಅದಕ್ಕಾಗಿ ಈತನ ಬಂಧನ ಜೊತೆಗೆ ಈತನ ಅನುಯಾಯಿಗಳನ್ನೆಲ್ಲ ಸೆರೆಗೆ ಹಾಕುವುದಕ್ಕೆ ಆಜ್ಞೆ ಮಾಡಿದ್ದೇನೆ.
0: ಆಂಗ್ಲಾಧಿಪತಿಯೇ,
1: ಏನು
0: ನನಗರಿವಿಲ್ಲದಂತೆ ಬಂದು ನನ್ನನ್ನು ಬಂಧಿಸಿ ಸೆರೆಮನೆಯಲ್ಲಿರಿಸಿದ್ದಿ?
1: ಹೌದು.
0: 3-4 ತಿಂಗಳು ಕಳೆದು ಹೋಯಿತು. ಇಷ್ಟು ಸಮಯವಾದರೂ ಬಿಡುಗಡೆ ಮಾಡುವಂತಹ ಯೋಚನೆಯಲ್ಲಿಲ್ಲ. ಒಂದೋ ನಾನು ಮಾಡಿದ ತಪ್ಪೇನು ಎನ್ನುವುದನ್ನು ಹೇಳಬೇಕು, ಅಥವಾ ನನ್ನನ್ನು ಈ ಬಂಧನದಿಂದ ಬಿಡುಗಡೆಗೊಳಿಸಬೇಕು. ಇಷ್ಟನ್ನು ಮಾಡಬೇಕು.
1: ನಿನ್ನ ನ್ಯಾಯ ಅನ್ಯಾಯವನ್ನು ವಿಮರ್ಶಿಸುವುದಕ್ಕೆ ಇನ್ನೂ ಕಾಲಾವಕಾಶ ಬೇಕಾಗುತ್ತದೆ ನನಗೆ.
0: ಆ ಪ್ರಶ್ನೆಯೇ ಇಲ್ಲ. 4 ತಿಂಗಳಲ್ಲಿ ಅದನ್ನು ಯೋಚಿಸುವುದಕ್ಕೆ ಅವಕಾಶ ಇರಲಿಲ್ಲೋ? ಏನೋ ದುರುದ್ದೇಶ ಇರಬಹುದು ಅಷ್ಟೇ ಹೊರತು, ಇಲ್ಲದೇ ಇದ್ರೆ ಅದಕ್ಕೊಂದು ತೀರ್ಮಾನವನ್ನು ಹೇಳಬಹುದಿತ್ತಲ್ಲ. ನಮ್ಮದ್ದಾದ ಭಾರತ ಸ್ವತಂತ್ರವಾಗಿ ಇರಬೇಕು, ಇದು ನಮ್ಮ ಜನ್ಮಭೂಮಿ, ಇದಕ್ಕೆ ಅನ್ಯರು ಅತಿಕ್ರಮಿಸಕೂಡದು ಎನ್ನುವುದೇ ನಮ್ಮ ಮನೋಧರ್ಮ. ಅದಕ್ಕಾಗಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ತಪ್ಪೇನುಂಟು?
1: ಅದೇ ನಮಗೆ ವಿರೋಧಿ ನೀತಿಯಾಗಿದೆ. ಈಗ ನಿನ್ನನ್ನು ಸೆರೆಯಲ್ಲಿ ಬಿಡುವುದಕ್ಕೆ ನಾವು ಮುಂದಾಗುವುದಿಲ್ಲ.
0: ಬಿಡುಗಡೆ ಮಾಡದೇ ಇದ್ರೆ ಇದೇ ಸೆರೆಮನೆಯಲ್ಲಿ ಅನ್ನಾಹಾರ ಸೇವಿಸದೆ ಉಪವಾಸವಿದ್ದು ಸತ್ತೇನು? ಎಚ್ಚರ.
1: ಓಹೋ, ಪ್ರಾಣತ್ಯಾಗ ಮಾಡುವುದಕ್ಕೂ ನೀನು ಮುಂದಾಗುತ್ತೀಯಾ?
0: ಅಷ್ಟನ್ನಾದರೂ ಮಾಡಿಯೇನು ಹೊರತು ನಿನ್ನಂಥವನಿಗೆ ಶರಣಾಗಲಿಕ್ಕಿಲ್ಲ, ನೆನಪಿರಲಿ.
1: ಅಂತೂ ಬಿಡಬೇಕೆನ್ನುವ ಹಠವನ್ನೇ ಸಾಧಿಸ್ತಾ ಇದ್ದಿ. ಬಿಡುತ್ತೇನೆ ನಿನ್ನನ್ನು ಇಲ್ಲಿಂದ, ಆದ್ರೆ ನಿನಗೆ ಗೃಹ ಬಂಧನವನ್ನು ಮಾಡುತ್ತೇನೆ. ಯಾರೇ ಗಣ್ಯ ವ್ಯಕ್ತಿಗಳ ಸಂಪರ್ಕ ನಿನಗಾಗದಂತೆ ನಿನ್ನ ಮನೆಯಲ್ಲೇ ನಿನಗೆ ಸೇರೆ. ಜಾಗ್ರತೆಯಾಗಿರು.
0: ಹಾ ಹಾ.

ಬಂಗಾರದ ಪಂಜರದ ಬಂಧನವೇ ಆದರೂ ಬಂಧನ ಬಂಧನವೇ ಹೊರತು ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹಾರುವಂತಹ ಒಂದು ಹಕ್ಕಿಗೆ ಸಿಗುವಂತಹ ನೆಮ್ಮದಿ ಮನಃಶಾಂತಿ ಇನ್ನೊಂದು ಕಡೆಯಲ್ಲಿ ಸಿಗುವುದಕ್ಕಿಲ್ಲ. ಈಗ ನನಗಾದದ್ದು ಅಷ್ಟೇ. ಗ್ರಹ ಬಂಧನ ಮೊದಲಿದ್ದದ್ದಕ್ಕಿಂತ ಸ್ವಲ್ಪ ಹೆಚ್ಚು ಸ್ಥಳ ಉಂಟು ಅಂತ ಹೇಳಬಹುದೇ ಹೊರತು ಬಂಧನ ಬಂಧನವೇ ಅಲ್ಲ. ಇದರಿಂದ ಹೇಗಾದರೂ ಉಪ ಆಯದಿಂದಲೇ ನಾನು ಪಾರಾಗಬೇಕೆನ್ನುವುದನ್ನು ಉದ್ದೇಶಿಸಿ ಒಬ್ಬ ಮೌಲ್ವಿಯ ವೇಷವನ್ನು ಧಾರಣೆ ಮಾಡಿ ಆ ಮೂಲಕ ಆ ಆಂಗ್ಲರನ್ನು ಕಣ್ತಪ್ಪಿಸಿ ಹೊರಬಂದವನಿದ್ದೇನೆ. ಮಾತ್ರವಲ್ಲ ಬಹುದೂರ ಬಂದಿದ್ದೇನೆ. ಅನೇಕರು ನನ್ನನ್ನು ಪತ್ತೆ ಹಚ್ಚುವುದಕ್ಕೆ ಪ್ರಯತ್ನಪಟ್ಟರು ಎನ್ನುವುದು ನನ್ನ ಅವಗಾಹನೆಗೆ ಬಂದಿದೆ. ಆದ್ದರಿಂದ ತಲೆ ತಪ್ಪಿಸಿಕೊಂಡೇ ಬರಬೇಕಾಯಿತು. ಏನು ಮಾಡಲಿ, ಕೆಲವು ಬಾರಿ ನಾವು ತಲೆ ತಪ್ಪಿಸಿಕೊಂಡು ಮುಖ ಮುಚ್ಚಿಕೊಂಡು ವ್ಯವಹರಿಸಬೇಕು, ನೇರದಾರಿಯಲ್ಲಿದ್ದರೂ ಹಾಗೆ. ಆದ್ದರಿಂದಲೇ ಬಹುದೂರ ಬಂದಿದ್ದೇನೆ. ಟಿಬೇಟ, ಬರ್ಮಾ ಇತ್ಯಾದಿ ಸ್ಥಳದಲ್ಲಿ ಬಂದು ನಿಂತಿರುವಂತಹ ಭಾರತೀಯರು ಮಾತ್ರ ಅಲ್ಲ, ಇಲ್ಲಿಯೇ ನಮಗೆ ಸಹಕರಿಸುವುದಕ್ಕೆ ಆಂಗ್ಲ ವಿರೋಧಿ ಮನೋಧರ್ಮದವರು ಯಾರಿದ್ದಾರೋ ಅವರೆಲ್ಲವರನ್ನು ಒಟ್ಟು ಸೇರಿಸಿ ವಿಶೇಷವಾದಂತಹ ಒಂದು ಸೇನೆಯನ್ನು ಕಟ್ಟಿಕೊಂಡು ಬಂದು ಅಂಡಮಾನ ಮತ್ತು ನಿಕೋಬಾರ ಎನ್ನುವಂತಹ ಪ್ರದೇಶಕ್ಕೆ ಬಂದಿದ್ದೇನೆ. ಕೇಸರಿ, ಬಿಳಿ, ಹಸಿರು ಈ ಮೂರು ಬಣ್ಣದಿಂದೊಪ್ಪುವ ನಮ್ಮ ತ್ರಿವರ್ಣ ಧ್ವಜವನ್ನು ಇಲ್ಲಿ ಹಾರಿಸಿದ್ದೇನೆ. ಇದು ಭಾರತದ ವಿಜಯದ ಸಂಕೇತ, ನಮ್ಮ ಸ್ವಾತಂತ್ರ್ಯದ ಸಂಕೇತ.

0: ಬಾಪೂಜಿ,
1: ಜವಾಹರ್,
0: ನಮ್ಮ ದೇಶದ ಪರಿಸ್ಥಿತಿ ಎಂತಹ ವಿಕೃತವಾದಂತಹ ಸ್ಥಿತಿಗೆ ಸಂದು ಹೋಯಿತು ನೋಡಿ.
1: ಹೌದು,
0: ಒಂದೆಡೆಯಲ್ಲಿ ಕ್ರಾಂತಿಕಾರಿಗಳು ಬ್ರಿಟಿಷರನ್ನು ಆಯುಧ ಬಲದ ಮೂಲಕವಾಗಿ, ಶಸ್ತ್ರ ಬಲದ ಮೂಲಕವಾಗಿ ವಿರೋಧಿಸ್ತೇವೆ ಅಂತ ಹೊರಟವರು, ಇನ್ನೊಂದೆಡೆಯಲ್ಲಿ ನಮ್ಮಂಥವರು ಸತ್ಯಾಗ್ರಹದ ಮೂಲಕವಾಗಿ, ಅಸಹಕಾರದ ಮೂಲಕವಾಗಿ ಬ್ರಿಟಿಷ್ ವಿರೋಧಿ ನೀತಿಯನ್ನು ಮುಂದುವರಿಸುತ್ತಾ ಇರುವವರು. ಅಂತೂ ಈ ಹೋರಾಟ ಎಲ್ಲಿಗೆ ಬಂದು ತಲುಪ್ತದೆ ಎನ್ನುವುದಾಗಿ ಬಹಳ ಆತಂಕವಾಗಿದೆ ನನಗೆ. ನಾನಂತೂ ಘೋಷಿಸಿಯೇ ಬಿಟ್ಟಿದ್ದೇನೆ, ಪೂರ್ಣ ಸ್ವಾತಂತ್ರ್ಯವೇ ಭಾರತದ ಗುರಿ ಎಂಬುದಾಗಿ. ನಮ್ಮವರನ್ನು ಒಂದುಗೂಡಿಸುವುದಕ್ಕೆ ಬೇಕಾಗಿ ಈ ರಾಷ್ಟ್ರದಾದ್ಯಂತ ಪ್ರವಾಸವನ್ನೂ ಮಾಡಿದ್ದೇನೆ. ತಾವು ನೀಡಿದಂತಹ ಸಂದೇಶವನ್ನು ಮನೆ ಮನೆಗಳಲ್ಲಿ, ಜನ ಮನಗಳಲ್ಲಿ ಸಾರುವುದಕ್ಕೆ ಪ್ರಯತ್ನಿಸಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಹಲವು ಬಾರಿ ಸೆರೆಮನೆ ವಾಸವನ್ನು ಅನುಭವಿಸಿದ್ದೇನೆ. ನಮ್ಮಮ್ಮನಾದಂತಹ ಸ್ವರೂಪ ರಾಣಿ ದೇವಿಯವರು, ನಮ್ಮ ತಂದೆಯವರಾದಂತಹ ಮೋತಿಲಾಲರು ಮತ್ತು ನಾನು ಜೊತೆಯಾಗಿ ಸೆರೆಮನೆಯನ್ನು ಸೇರಿದಾಗ, ಆಗಲಿ ಒಳ್ಳೆಯದೇ ಆಯಿತು, ರಾಷ್ಟ್ರವನ್ನು ರಕ್ಷಿಸುವುದಕ್ಕಾಗಿ ಇವರಿಬ್ಬರೂ ಸೆರೆಮನೆಯನ್ನು ಸೇರಿದರೆ ನನ್ನದೇಕೆ ತಡ ಎಂಬುದಾಗಿ ತಾವೂ ಕೂಡ ಮೆರವಣಿಗೆಯಲ್ಲಿ ಸಾಗಿ ಬಂಧನಕ್ಕೊಳಗಾದರಂತೆ. ಅಂತೂ ನಮ್ಮ ಮನೆಯನ್ನೇ ಈ ಕಾರ್ಯಾಲಯವಾಗಿ ನಾನು ಬಿಟ್ಟುಕೊಟ್ಟಿದ್ದೇನೆ. ದೇಶಕ್ಕೆ ಸ್ವಾತಂತ್ರ್ಯವನ್ನು ಹೇಗೆ ತಂದುಕೊಡುವುದು, ಮುಂದಿನ ಯೋಜನೆ ಏನು ಹೇಳಿ ಬಾಪೂಜಿ.
1: ಜವಾಹರ್ಲಾಲರೇ, ನಿಮ್ಮ ನೆಲೆಯಲ್ಲಿ ಮಾತ್ರ ಅಲ್ಲ, ಉಳಿದವರನ್ನು ಸಂಘಟಿಸಿ ನೀವು ಮಾಡಿದಂತಹ ಕೆಲಸ ಬಹಳ ದೊಡ್ಡದೆ. ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅಹಿಂಸಾ ಮಾರ್ಗವನ್ನು ಅನುಲಕ್ಷಿಸಿಕೊಂಡು ಅನೇಕ ಸತ್ಯಾಗ್ರಹ ಚಳವಳಿಗಳನ್ನು ನಾನು ಮಾಡಿದೆ. ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ರೈತರನ್ನು ನಾನು ಬೆಂಬಲಿಸಿದೆ. ಆದರೆ ನೋಡು, ಜಲಿಯನ್ ಲಾಲಾಬಾಗ್ನಲ್ಲಿ ದೊಡ್ಡ ದುರಂತವೊಂದೇ ನಡೆದು ಹೋಯಿತಲ್ಲ, ಸಾಮೂಹಿಕ ಅತ್ಯಾಚಾರ ನಡೆದು ಹೋಯಿತು, ಅದನ್ನು ನಾವು ಜೀರ್ಣಿಸಿಕೊಳ್ಳಬೇಕಾಯಿತು. ಆಮೇಲೆ ಅಸಹಕಾರ ಆಂದೋಲನಕ್ಕೆ ನಾವು ಮನ ಮಾಡಿದ್ದು, ಬ್ರಿಟಿಷರ ಯಾವುದೇ ವಸ್ತುಗಳನ್ನು ಮುಟ್ಟುವುದಿಲ್ಲ,
0: ಸಾರ್ವಜನಿಕ ಸ್ಥಳದಲ್ಲಿ ಅದಕ್ಕೆ ಬೆಂಕಿ ಹಚ್ಚುವ ಕಾರ್ಯವನ್ನು ನಾವು ಮಾಡಿ,
1: ಸ್ವದೇಶಿ ವಸ್ತುಗಳನ್ನೇ ನಾವು ಉಪಯೋಗಿಸಬೇಕು,
0: ಅದರ ಪ್ರಚಾರವನ್ನು ಮಾಡಿದ್ದೇವೆ,
1: ಹೀಗೆ ನಾವು ಮಾಡಿದೆವು. ಆಮೇಲೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದೆವಲ್ಲ, ಉಪ್ಪಿನ ಮೇಲೆ ಕರಗ್ರಹಣ ಮಾಡಿದ್ರು ಅವರು, ಅದನ್ನು ನಿವಾರಿಸಬೇಕು. ಉಪ್ಪಿನ
0: ಸಾಮಾನ್ಯವೇ ಅದು
1: ಅಲ್ಲ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಳಗಿ ಈ ಘೋಷಣೆಯನ್ನು ಮಾಡಿದ ಹಾಗಾಯಿತು. ತಿಲಕರು ಹೇಳಿದರು, ಸ್ವಾತಂತ್ರ್ಯ ಅದನ್ನ ಜನ್ಮಸಿದ್ಧ ಹಕ್ಕು ಅಂತ. ಅದು ಸ್ವಲ್ಪ ತೀವ್ರಗಾಮಿಯಾದದ್ದು, ಆದರೆ ಮಂದಗಾಮಿಗಳಾದರೂ ಗೋಖಲೆಯವರ ಹಾದಿ ನಮಗೆ ಒಳ್ಳೆಯದು ಅಂತ ನಾವು ಮುಂದುವರೆದದ್ದು. ಇಷ್ಟವರೆಗೆ ಕೆಡುಕು ಏನೂ ಆಗಲಿಲ್ಲ, ಆದರೆ ವ್ಯಾಪಕ ರೀತಿಯಲ್ಲಿ ನಮಗೆ ಬೇಕಾದ್ದು ಬರಲಿಲ್ಲ. ಈಗ ಸುಭಾಷ್ ಚಂದ್ರ ಬೋಸರಿಗೆ ದುರ್ಮರಣ ಆಯಿತು ಎನ್ನುವ ವರ್ತಮಾನ ನಾವು ಕೇಳಿದೆವು, ಬಹಳ ಬೇಸರ ಆಯಿತು.
0: ಆಕಾಶಯಾನದಲ್ಲಿ ಅಪಘಾತಕ್ಕೊಳಗಾದರಂತೆ ನಾನು ಹೃದಯ ವಿದ್ರಾವಕವಾದ ಸುದ್ದಿ.
1: ಅಂತಹ ಒಬ್ಬ ದೇಶಭಕ್ತರನ್ನು ನಾವು ಕಳ್ಕೊಂಡೆವು, ಅವನು ಇರ್ತಾ ಇದ್ರೆ ನಮಗೊಂದು ಭೀಮಬಲ ಬರ್ತಾ ಇತ್ತೋ ಏನೋ, ಆದರೆ ನಾವು ಅರ್ಧದಲ್ಲಿ ಯಾವುದನ್ನು ಬಿಡುವುದಕ್ಕಾಗುವುದಿಲ್ಲ. ಅಸಹಕಾರ ಚಳವಳಿ ಎಲ್ಲಿವರೆಗೆ ಮುಂದುವರಿಬೇಕು ಅಂತ ಹೇಳಿದ್ರೆ, ನಿಯಮವನ್ನು ಕೂಡ ಉಲ್ಲಂಘನೆ ಮಾಡುವಲ್ಲಿವರೆಗೆ ನಾವು ಮುಂದುವರಿಬೇಕು. ಸ್ವದೇಶಿ ವಸ್ತುಗಳನ್ನೇ ನಾವು ಉಪಯೋಗಿಸಬೇಕು ಅಂತ ಹೇಳಿ ಸಾಬರಮತಿ ಆಶ್ರಮದಲ್ಲಿ ಚರಕದಿಂದಲೇ ನೂಲುವುದನ್ನು ಎಲ್ಲರಿಗೂ ಕಲಿಸಿದ್ದೇನೆ. ಮಾತ್ರ ಅಲ್ಲ, ಯಾರು ದಲಿತರಿದ್ದಾರೆ, ಯಾರು ಅಂತ್ಯಜರಿದ್ದಾರೆ, ಅವರನ್ನೆಲ್ಲ ಅಲ್ಲಿಗೆ ನಾನು ಅಲ್ಲಿ ಇಟ್ಟುಕೊಂಡಿದ್ದೇನೆ. ಸಾಮಾಜಿಕವಾದಂತಹ ಒಂದು ಸಮಾನತೆಯನ್ನು ಮಾಡಿದ್ದೇನೆ
0: ಬಾಪೂಜಿ.
1: ನಮ್ಮಲ್ಲಿ ಕೋಮು ಗಲಭೆಯನ್ನು ಹುಟ್ಟು ಹಾಕಬೇಕು ಅಂತ ಹೇಳಿ ಬ್ರಿಟಿಷರು ತುಂಬಾ ಪ್ರಯತ್ನ ಪಟ್ಟರು. ಹಿಂದೂ ಮುಸ್ಲಿಂ ಗಲಾಟೆಯೂ ಆಗಿ ಹೋಯ್ತಲ್ಲ, ರಾಮ್ ರಹೀಮ್ ಏಕ್ ಹೇ ಎನ್ನುವಂತಹ ಒಂದು ಮೂಲ ಮಂತ್ರವನ್ನು ಎಲ್ಲರಿಗೂ ಬೋಧಿಸುವುದರಿಂದ ಸ್ವಲ್ಪ ತಣ್ಣಗಾಗಿದ್ದಾರೆ. ಆದಷ್ಟು ಪ್ರಯತ್ನ ನಮ್ಮದಾಗುತ್ತದೆ, ಆದರೆ ಇಷ್ಟರ ಈ ಹಂತದಲ್ಲಿ ಬ್ರಿಟಿಷ್ ಸರ್ಕಾರ ಸ್ವಲ್ಪ ತಲ್ಲಣಗೊಂಡಿದೆ, ಅಲ್ಲಿ ಚಕ್ರಾಧಿಪತ್ಯ ಸ್ವಲ್ಪ ಅದುರುವಂತಹ ಸ್ಥಿತಿಗೆ ಬಂದಿದೆ. ನಮ್ಮ ಈ ಹೋರಾಟ ಉಂಟಲ್ಲ, ಕೊನೆಗಾದರೂ ಜಯವನ್ನು ತರುತ್ತದೆ ಅಂತ ನಾವು ತಿಳ್ಕೊಂಡದ್ದು ತಪ್ಪಾಗಲಿಲ್ಲ. ಸತ್ಯಾಗ್ರಹದ ಆಂದೋಲನ ಮುಂದುವರಿತಾ ಇದ್ದ ಹಾಗೆ ಬ್ರಿಟಿಷ್ ವೈಸ್ರಾಯಿ ಅವರು ಏನೋ ಒಂದು ತೀರ್ಮಾನವನ್ನು ಮಾಡುತ್ತಾರೆ ಎನ್ನುವ ವರ್ತಮಾನವನ್ನು ನಾನು ಕೇಳಿದ್ದೇನೆ.
0: ಸೈಮನ್ನಾಯೋಗದ ವಿಚಾರವನ್ನು ನಾನು ಕೇಳಿಸಿಕೊಂಡಿದ್ದೇನೆ ಸ್ವಾಮಿ.
1: ಹೌದಲ್ಲ,
0: ಭಾರತೀಯರಿಗೆ ಅಧಿಕಾರವನ್ನು ಎಷ್ಟು ಬಿಟ್ಟುಕೊಡಬಹುದು ಎನ್ನುವುದರ ಕುರಿತಾಗಿ ಸದ್ಯ ಚಿಂತನೆಯನ್ನು ಮಾಡುತ್ತಾ ಇದ್ದಾರೆ.
1: ಎರಡನೆಯ ದುಂಡು ಮೇಜಿನ ಪರಿಷತ್ತಿಗೆ ನಾನು ಅಲ್ಲಿಗೆ ಹೋದಾಗ ಭಾರತೀಯರದ್ದಾದಂತಹ ನಿಲುವು ಏನು ಎನ್ನುವುದನ್ನು ತೋರಿಸಿದ್ದೇನೆ. ಅದು ಅವರಿಗೆ ಈಗ ಈ ತೀರ್ಮಾನಕ್ಕೆ ನಾಂದಿ ಇರಬೇಕು, ನೋಡೋಣ ಏನು ಮಾಡ್ತಾರೆ ಅಂತ.

0: ಬಿಟ್ಟರು ಕೆರಳಿ ಒಳಗಿರುವ ಮರಣದ ಉಪವಾದವ ಜಲದೊಳು ನಡೆಸಿದರು.
1: ಪರಮಾಶ್ಚರ್ಯವಾಗಿದೆ, ಪರಮಾಶ್ಚರ್ಯವಾಗಿದೆ. ಆ ಗಾಂಧೀಜಿ ಆದರೂ ಮಾಡಿದ್ದಾದ್ರೆ ಏನು, ಕೋಲು ಮತ್ತು ಧೋತಿಯನ್ನು ನೆಲದಲ್ಲಿ ಹಾಕಿಕೊಂಡು ಎಳಕೊಂಡು ಹೋಗಿ ಅಲ್ಲಲ್ಲಿ ಅಲ್ಲಲ್ಲಿ ಸಂಘಟನೆ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ಇಲ್ಲಿ ಯಾವ ವ್ಯವಹಾರವನ್ನು ಮಾಡಲಿಕ್ಕೆ ಬಿಡುವುದಿಲ್ಲಲ್ಲ. ಅವನೀಗ ಬರೀ ಹತ್ತಿಯ ಬಟ್ಟೆ ತೆಗಿಲಿಲ್ಲ, ಹತ್ತಿಗೆ ನೀರು ಹಾಕಿದಾಗ ಹೇಗೆ ಆಗ್ತದೆ ಹತ್ತಿ? ಹಾಗೆ ಅವನನ್ನು ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿ ಎಲ್ಲರನ್ನ ಗಾಂಧೀಜಿ ಒಟ್ಟಿಗೆ ಇದ್ದವರನ್ನು ಎಲ್ಲರನ್ನು ಕೂಡ ಎಂತ ನೋಡುದು, ಸೆರೆಲ್ಲಾಕಿ ಸೆರೆಲ್ಲಾಕಿ ಹೋಗ್ಲಿ ಒಳಗೆ
0: ಮುಂದೆ ಮಾಡಿಲ್ಲವೇ ಮಡಿ ಎಂಬ ಮಂತ್ರ ಮುಂದೆ

0: ಹಂಗಾರೆ
1: ಏನು
0: ಒಬ್ಬ ಭಾರತೀಯ ಗಾಂಧೀಜಿಯನ್ನು ನೀವು ಸೆರೆಮನೆಯಲ್ಲಿ ಇಟ್ಟಿದ್ದೀರಿ ಎನ್ನುವ ಮಾತ್ರಕ್ಕೆ ಒಬ್ಬ ವ್ಯಕ್ತಿಯಲ್ಲ, ನನ್ನ ಹಿಂದೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಹಾಗಾಗಿ ಭಾರತವನ್ನು ಬಿಟ್ಟು ತೊಲಗಿರಿ ಎನ್ನುವಂತಹ ಆಹ್ವಾನವನ್ನು, ಘೋಷಣೆಯನ್ನು ನಾವು ಕೊಡ್ತಾ ಇರುವಂತದ್ದು ಇದೇ ಸೆರೆಮನೆಯಲ್ಲಿ ನನ್ನನ್ನು ಇಟ್ಟದೆ. ದೀರ್ಘವಾದಂತಹ ಉಪವಾಸ ಸತ್ಯಾಗ್ರಹವನ್ನು ನಾನು ಮಾಡ್ತೇನೆ, ಅದರ ಪರಿಣಾಮ ಇಡೀ ಭಾರತದಲ್ಲಿ ಕ್ರಾಂತಿ ಆದೀತು, ಜತನ ಎಚ್ಚರ.
1: ಇದಕ್ಕೆಲ್ಲ ಹೆದರಿ ನಾವು ಬಂದವರಲ್ಲ, ನಿಮಗೆ ಏನು ಮಾಡಬೇಕು ಅಂತೇಳಿ ಈವರೆಗೂ ನಮಗೆ ಗೊತ್ತುಂಟು. ಅದಕ್ಕೆ ಬೇಕಾಗಿ ನೋಡುದಂತ ಅದು ಉಪ್ಪಿನ ಸತ್ಯಾಗ್ರಹ ಮಾಡಿದಂತ ಆಗಿದೆ. ಇನ್ನು ಅನ್ನ ಸತ್ಯಾಗ್ರಹ ಮಾಡುದಾದ್ರೂ ನಮಗೆ ಹೆದರಿಕೆ ಇಲ್ಲ, ಹೊಟ್ಟೆಗಿಲ್ಲದಾಗುದು ನಿಮಗೆ. ಬಿದ್ದುಕೊಳ್ಳಲಿ.

0: ಇಲ್ಲ, ನಾವಿನ್ನೂ ವಿಳಂಬಿಸುವಂತಿಲ್ಲ. ಮಹಾತ್ಮ ಗಾಂಧೀಜಿ ನಿಜವಾದ ಅರ್ಥದಲ್ಲಿ ಮಹಾತ್ಮ ಗಾಂಧಿಯೇ ಆಗಿ ಹೋದ. ಸತ್ಯ, ಅಹಿಂಸೆ, ಉಪವಾಸ, ಸತ್ಯಾಗ್ರಹಗಳ ಮೂಲಕ ನಮ್ಮ ಮನವನ್ನು ಕಲಕಿದ ಹಾಗೂ ಗೆದ್ದ. ಇದಕ್ಕೆ ಸರಿಯಾಗಿಯೇ ನಮ್ಮ ಬ್ರಿಟಿಷ್ ಆಳ್ವಿಕೆಯಲ್ಲಿಯೂ ಕೆಲವು ಮನಪರಿವರ್ತನೆಗಳಾದವು. ಅದರ ಪರಿಣಾಮವಾಗಿ ಮೌಂಟ್ ಬೆಟನ್ ಎನ್ನುವ ನನ್ನನ್ನು ರಾಜ್ಯಪಾಲರನ್ನಾಗಿ ಭಾರತಕ್ಕೆ ನಿಯುಕ್ತಿಗೊಳಿಸಿದ್ದಾರೆ. ಇನ್ನು ನಾವು ವಿಳಂಬಿಸಿದ್ರಲ್ಲಿ ಸ್ಫೋಟ ಸಂಭವಿಸುತ್ತದೆ. ಇವರ ಅಭಿವ್ಯಕ್ತಿಯನ್ನು ನಾವು ತಡೆಯುವ ಹಾಗಿಲ್ಲ. ಹಾಗಾಗಿ ಗಾಂಧೀಜಿ ಮಹಾಶಯನನ್ನೇ, ನೆಹರೂ ಮೊದಲಾದವರನ್ನು ಭೇಟಿ ಮಾಡಿ ಭಾರತ ಸರ್ಕಾರದ ನಿರ್ಧಾರವನ್ನು ಇವರಿಗೆ ತಿಳಿಸುವ ಮೂಲಕ ಭಾರತವನ್ನು ಸ್ವಾತಂತ್ರ್ಯ ರಾಷ್ಟ್ರವನ್ನಾಗಿ ಘೋಷಿಸುವಂತಹ ಒಂದು ಹೊಣೆಗಾರಿಕೆ ನನಗಿದೆ. ಗಾಂಧೀಜಿಯವರೇ, ನೆಹರೂ ಈ ಕಡೆಗೆ ಬನ್ನಿ. ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಂದವನಿದ್ದೇನೆ. ನನಗೊಂದು ಮಹತ್ವವಾದಂತಹ ಹೊಣೆಗಾರಿಕೆ ಇದೆ. ಶತಮಾನಗಳಷ್ಟು ಹೋರಾಟ, ಕಾಲದ ಹೋರಾಟ ನಿಮ್ಮದಾಗಿದೆ.
1: ಹ್ಯಾಟ್ಲೆಯವರ ಆದೇಶವನ್ನು ನೀವು ತಂದದಲ್ವಾ?
0: ಅವರ ಆದೇಶವನ್ನೇ ನಾನು ತಂದವನಿದ್ದೇನೆ.
1: ಒಳ್ಳೆಯದು, ಸ್ವಾತಂತ್ರ್ಯ ಕೊಡ್ತೀರಲ್ಲ ನಮಗೆ?
0: ಖಂಡಿತ. ಆದ್ರೆ ಒಂದು ಷರತ್ತಿದೆ.
1: ಏನು?
0: ಅವಿಭಜಿತವಾದಂತಹ ಭರತಖಂಡ ಇನ್ನು ಉಳಿಯುವುದಿಲ್ಲ. ಇದು ಪಾಕಿಸ್ತಾನ ಎಂಬುದಾಗಿ ವಿಭಜಿಸಲ್ಪಡುತ್ತದೆ. ಅದಕ್ಕೆ ಆ ವರ್ಗದ ನಾಯಕರ ಬೇಡಿಕೆಯೂ ಇದೆ, ಆಗ್ರಹವೂ ಇದೆ. ಹಾಗಾಗಿ ಭಾರತ ಪಾಕಿಸ್ತಾನ ಎನ್ನುವಂತಹ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವ ಇಂದಿನಿಂದ ಬರುತ್ತದೆ. ಈ ಕಡೆಯಿಂದ ಭಾರತಕ್ಕೆ ಮಹಾನ್ ನಾಯಕರಾಗಿ ನೀವು ಒದಗಿ ಬಂದಿದ್ದೀರಿ. ಇಲ್ಲಿಯ ಸರಕಾರ, ಇಲ್ಲಿ ಆಡಳಿತವನ್ನು ನಡೆಸುವಂತಹ ಹೊಣೆಗಾರಿಕೆ ಜವಾಹರ್ ಮೊದಲಾದಂತಹ ವೀರ ಪ್ರವೃತ್ತಿಗಳಿಗೆ ಸೇರುತ್ತದೆ.
1: ಮೌಂಟ್ ಬ್ಯಾಟನ್ ಮಹಾಶಯರೇ, ಭಾರತ ಪ್ರೇಮಿ ಆಟ್ಲೆಯವರ ನಿರೂಪದಂತೆ ನಮಗಿಂದು ಸ್ವಾತಂತ್ರ್ಯದ ಘೋಷಣೆಯನ್ನು ತಾವು ಮಾಡಿದ್ದೀರಿ. 1947 ಆಗಸ್ಟ್ 14 ನಡುರಾತ್ರಿ ಇದು. ಇಡೀ ಜಗತ್ತು ನಿದ್ರಿಸುತ್ತಿರುವಾಗ ಭಾರತದಲ್ಲಿ ಸ್ವಾತಂತ್ರ್ಯ ಸೂರ್ಯನ ಉದಯವಾಗಿದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಸಂಕೇತವಾದ ಯೂನಿಯನ್ ಜಾಕ್ ಕೆಳಗಿಳಿದು ಭಾರತದ ತ್ರಿವರ್ಣ ಧ್ವಜ ಆಕಾಶದೆತ್ತರಕ್ಕೆ ಹಾರಾಡುತ್ತಿದೆ. ನಾಳಿನ ಶುಭೋದಯ ಸಮಸ್ತ ಭಾರತೀಯರ ಬದುಕಿನ ಭಾಗ್ಯೋದಯ. ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವ ಸತ್ತೆಯ ಮೊದಲ ಪ್ರಧಾನಿಯನ್ನಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೇವೆ. ಪ್ರಧಾನಿ ನೆಹರು ಅವರೇ, ಇದು ದೆಹಲಿಯ ಐತಿಹಾಸಿಕ ಕೆಂಪುಕೋಟೆ. ಇಲ್ಲಿಂದಲೇ ಸ್ವತಂತ್ರ ಭಾರತದ ಸಂದೇಶವನ್ನು ಜಗತ್ತಿಗೆ ಸಾರಿ.
2: ಬಾಪೂಜಿಯವರೇ, ತಮ್ಮ ಹಿರಿತನದ ಹರಕೆಯಲ್ಲಿ ಈ ದೇಶದ ಸೇವಕನಾಗಿ, ದೇಶದ ಒಳಿತಿಗೋಸ್ಕರವಾಗಿ, ಭವ್ಯ ಭಾರತವನ್ನು ಕಟ್ಟುವುದಕ್ಕೋಸ್ಕರವಾಗಿ ನಾನು ಪ್ರಯತ್ನಿಸುತ್ತೇನೆ. ದೇಶ ಬಂಧುಗಳೇ, ಆರಾಮ್ ಹರಾಮ್ ಹೇ ಎನ್ನುವುದು ಬಹಳ ದೊಡ್ಡದಾದಂತಹ ನೀತಿ. ನಾವು ಎಂದೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳತಕ್ಕದ್ದಲ್ಲ. ನಾವು ಎಚ್ಚರ ಆಗಬೇಕು, ಬೌದ್ಧಿಕವಾದ ಜಾಗೃತಿಯನ್ನು ತಂದುಕೊಳ್ಳಬೇಕು. ಸತತ ಪರಿಶ್ರಮದ ಮೂಲಕವಾಗಿ ನಮ್ಮ ರಾಷ್ಟ್ರವನ್ನು ಮತ್ತೆ ಶ್ರೀಮಂತವನ್ನಾಗಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ನಮ್ಮ ದೇಶದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿರತಕ್ಕಂತಹ ಜನ ಬಡತನದಲ್ಲಿ ನಲುಗಿ ಹೋಗುವವರಿದ್ದಾರೆ. ಎಲ್ಲರೂ ಕೂಡ ಶ್ರೀಮಂತರಾಗಬೇಕಾದರೆ, ನಮ್ಮ ನಾಡು ಕೃಷಿ ಪ್ರಧಾನವಾದಂತಹ ದೇಶ, ಕೃಷಿಗೆ ಪ್ರಥಮವಾದಂತಹ ಸ್ಥಾನ. ಅನಂತರ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಬೇಕಾದರೆ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಈ ಎಲ್ಲವನ್ನೂ ಕೂಡ ನಾವು ಒಂದು 5-5 ವರ್ಷಕ್ಕೆ ಒಂದೊಂದು ಯೋಜನೆಯಂತೆ ಮಾಡ್ತಾ ಹೋಗೋಣ. ಇದನ್ನು ಪಂಚವಾರ್ಷಿಕ ಯೋಜನೆ ಅಂತ ಕರೀತಾ ಇದ್ದೆ ನಾನು. ಅಷ್ಟು ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿಯೂ ಕೂಡ ಭಾರತವನ್ನು ಗೌರವಿಸುವುದಕ್ಕೆ ಬೇಕಾಗಿ 5 ತತ್ವಗಳನ್ನು ನಾನು ಹೇಳ್ತಾ ಇದ್ದೇನೆ. ಶಾಂತಿ, ಸಹಬಾಳ್ವೆ, ವಿಶ್ವ ಭ್ರಾತೃತ್ವ, ಪರಸ್ಪರ ರಕ್ಷಣೆಯನ್ನು ಗೌರವಿಸುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ರಾಷ್ಟ್ರವೂ ತನ್ನ ಪರಮಾಧಿಕಾರವನ್ನು ಹೊಂದಿರುವುದನ್ನು ಗೌರವಿಸುವುದು ನಮ್ಮ ಭಾರತದ ತತ್ವ ಎನ್ನುವುದನ್ನು ಘೋಷಿಸುವುದಕ್ಕೆ ನಾನು ಸಂತೋಷ ಪಡ್ತೇನೆ. ಎಲ್ಲರೂ ಶ್ರಮಿಸಿ ಈ ದೇಶವನ್ನು ಕಟ್ಟುವಂತಹ ಕಾಯಕದಲ್ಲಿ ಮುಂದುವರಿಯೋಣ, ಮುಂದುವರಿಯೋಣ. ಭಾರತ್ ಮಾತಾ ಕಿ ಜಯ.
1: ಒಳ್ಳೆಯದು. ಶಾಂತಿದೂತ ಭಾರತದ ಪಂಚಶೀಲ ತತ್ವಗಳನ್ನು ಜಗತ್ತಿಗೆ ಸಾರಿದ್ದೀರಿ. ಸತ್ಯ, ಶಾಂತಿ, ಅಹಿಂಸೆಗಳ ಅಸ್ತ್ರವನ್ನು ಬಳಸಿ ಈ ಸ್ವಾತಂತ್ರ್ಯ ಸಮರದಲ್ಲಿ ನಾವು ಜಯಗಳಿಸಿದ್ದೇವೆ. 220 ವರ್ಷದ ದಾಸ್ಯದ ಸಂಕಲೆಯಿಂದ ತಾಯಿ ಭಾರತಿಗೆ ಬಿಡುಗಡೆಯಾಗಿದೆ. ಈ ಸ್ವಾತಂತ್ರ್ಯ ಚಿರಾಯುವಾಗಲಿ. ಈ ದೇಶ ರಾಮರಾಜ್ಯವಾಗಲಿ. ಜೈ ಭಾರತ ಮಾತೆ.

ಇದುವರೆಗೆ ಭಾಸ್ಕರ್ ರೈ ಕುಕ್ಕುಳ್ಳಿ ಮತ್ತು ತಂಡದವರಿಂದ ವಿಶೇಷ ಯಕ್ಷಗಾನ ತಾಳಮದ್ದಳೆ ಕ್ರಾಂತಿ ಕಹಳೆ ಕೇಳಿದಿರಿ. ಕಥಾ ಸಂಯೋಜನೆ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ, ಪದ್ಯರಚನೆ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ ಕೇಳ್ತಾ ಇರಿ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

ಸ್ವಾತಂತ್ರ್ಯದ ಸಡಗರ, ದೇಶಾಭಿಮಾನದ ಕಂಪನ, ರೇಡಿಯೋ ನಿನಾದದಲ್ಲಿ ದೇಶ ಪ್ರೇಮದ ಹಾಡುಗಳ ಸಂಗಮ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ.

0: ಸೌಲಭ್ಯಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.